ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್ಗಳು. ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗದಂತೆ 1948ನೇ ಶಕವರ್ಷ ಆಷಾಢ ಮಾಸದ 12ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:54. ಆತ್ಮೀಯ ಕೇಳುಗರಿಗೆಲ್ಲ ಜಿಡಿ ರಮೇಶ್ ಗೊಲ್ಲರಹಳ್ಳಿ ಮಾಡುವ ನಮಸ್ಕಾರಗಳು.

ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ, 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳುತ್ತೀರಿ. 7:15 ನೋವುರಹಿತ ಹೆರಿಗೆ, ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ IVF ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭವ್ಯ ಸುನಿಲ್ ವೈಯಾರ್. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ IVF ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ಎಂಟು ಗಂಟೆ 35 ಗಾಂಧಿ ಸ್ಮೃತಿ. ಕಾರ್ಯಕ್ರಮದ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ. 9:00 ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:00 ಜ್ಞಾನದೇವಿಗೆ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. 10:30 ವಾಟ್ಸಪ್ ಗೀತೆಗಳು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ CN ಮತ್ತು ದಯಾಕರನ್ MR ಅವರಿಂದ ವಯಲಿನ್ ವಾದನ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, ಇದರಲ್ಲಿ ದಮ್ಮ ಹರಿದಾಸ್ ಮಹಿಳಾ ಗಲಗಲಿ ಅವ್ವ ಅವರಿಂದ ಕಾರ್ಯಕ್ರಮ ಬಿತ್ತರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ, ಈ ಕುರಿತು ಹಾಸನದ ಡಾಕ್ಟರ್ ಗಾನವಿ YP ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು BR ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. 1:20 ಭಾವಗೀತೆಗಳು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಸಖಿ ಸಹೇಲಿ. 4:00 ಗೀತ್ ಬರೋ ಕಹ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ. ಇವತ್ತಿನ ವಿಷಯ ಬೆಳೆ ವಿಮೆ ಯೋಜನೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ HV ಜಂಟಿ ಕೃಷಿ ನಿರ್ದೇಶಕರು. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ನಿರ್ದೇಶಕರು, ಶೇಷಾದ್ರಿ ರಸ್ತೆ, ಬೆಂಗಳೂರು. 7:20 ಕೃಷಿ ಲೋಕ, ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಇರುತ್ತದೆ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ, ಇದರಲ್ಲಿ ಯುವ ಪ್ರತಿಭೆ. ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯಶ್ರೀ MS ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್. 9:30 ಕರೆಂಟ್ ಅಫೇರ್. 10:00 ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಶುಭ ನುಡಿ. ಬಸವಣ್ಣನವರ ವಚನವೊಂದು ಈ ರೀತಿ ಇದೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರಕುಳಿರಿದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣೆಯ ಸೋಲ ಅದ್ದಾಣೆಯ ಗೆಲ್ಲ. ಜಾಣ ನೋಡವ ನಮ್ಮ ಕೂಡಲ ಸಂಗಮದೇವ. ಇಡೀ ಜಗತ್ತು ಒಂದು ಅಂಗಡಿ ಎಂದು ಭಾವಿಸಿದರೆ ಆ ಅಂಗಡಿಯ ಮಾಲೀಕ ವ್ಯಾಪಾರಿ ಮಹಾಶಿವನೇ ಆಗಿರ್ತಾನೆ. ಅವನಿಗೆ ಒಪ್ಪಿಗೆಯಾದರೆ, ಅಂದರೆ ಪ್ರಾಮಾಣಿಕತೆ, ನಂಬಿಕೆ, ಸತ್ಯ ಇವೆಲ್ಲವೂ ನೂರಕ್ಕೆ ನೂರಷ್ಟಾದರೆ ಮಾತ್ರ ಒಡನೆ ಫಲ ನೀಡ್ತಾನೆ. ಅಂದರೆ ಒಮ್ಮನವಾದರೆ, ಒಪ್ಪಿಗೆಯಾದರೆ ನುಡಿತಾನೆ. ಇಮ್ಮನವಾದರೆ, ಅಂದರೆ ಒಪ್ಪಿಗೆ ಆಗಲಿಲ್ಲ ಅಂದರೆ ನುಡಿಯೋದಿಲ್ಲ, ಫಲ ನೀಡಲ್ಲ. ಕಾಣೆಯ ಸೋಲ ಅದ್ದಾಣೆಯ ಗೆಲ್ಲ. 10 ಪೈಸಾ ಹೆಚ್ಚಿಗೆ ತಗೊಳ್ಳೋದಿಲ್ಲ, 1/2 ಪೈಸಾ ಕಡಿಮೆ ತಗೊಳ್ಳೋದಿಲ್ಲ. ಅಂದರೆ 100ಕ್ಕೆ 100 ಇರಬೇಕಾಗುತ್ತೆ ಪ್ರಾಮಾಣಿಕತೆ, ಸತ್ಯ, ನಂಬಿಕೆ, ಧರ್ಮ ಅನ್ನುವಂಥದ್ದು. ಜಾಣ ನೋಡವ ನಮ್ಮ ಕೂಡಲ ಸಂಗಮದೇವ. ಇದು ಬಸವಣ್ಣನವರ ವಚನ. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಹಾಸನ. ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿದ್ಯಾಭೂಷಣರು ಹಾಡಿರುವ ಶ್ರೀ ಹಂದೆ ಗುರು ವೇದವ್ಯಾಸ ಆಚಾರ್ಯ ಅವರ ಕೃತಿ

ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರು ಹಾಡಿದ್ದ ಕನಕದಾಸರ ಕೃತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಪುರಂದರದಾಸರ ಕೃತಿಯನ್ನು ಕೇಳಿ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ಸಮಯ 6:30 ನಿಮಿಷಗಳಾಗುತ್ತಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ.
1: ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು ರಾಗಗಳು ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ ಆಲಾಪನೆ ನೆರವಲ್ ಕಲ್ಪನಾ ಸ್ವರ ತಾನ ರಾಗತಾನ ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು

0: ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನ ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನ ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನ ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
1: ಇದುವರೆಗೂ ಡಾಕ್ಟರ್ ಜಗದೀಶ್ ಅವರಿಂದ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಐಶ್ವರ್ಯ ಸುಧೀಂದ್ರ ಅವರು ಹಾಡಿರುವ ಬಾಗೂರು ಮಾರ್ಕಂಡಯ್ಯ ಅವರ ಭಾವಗೀತೆ.

0: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ.
1: ಇವತ್ತಿನ ಈ 7:45 ಕಾರ್ಯಕ್ರಮದಲ್ಲಿ ನೋವು ರಹಿತ ಹೆರಿಗೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ

ಪ್ರಿಯ ಕೇಳಿದರೆ, ಇಂದು ಬೆಳಗ್ಗೆ 9 ಗಂಟೆಗೆ ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. 10 ಗಂಟೆಗೆ ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. 10:30ಕ್ಕೆ ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. 11 ಗಂಟೆಗೆ ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತಿದೆ. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಚಂದ್ರಶೇಖರ್ ಮತ್ತು ಎಂಆರ್ ದಯಾಕರ್ ಅವರ ದ್ವಂದ್ವ ವೈಲಿನ್ ವಾದನ ಮೂಡಿಬರುತ್ತಿದೆ.

0: ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಯುವ ಪ್ರತಿಭೆ. ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯ ಶ್ರೀ ಎಂಎಸ್ ಅವರೊಂದಿಗೆ ಮಾತುಕತೆ ಬಿತ್ತರವಾಗ್ತಾ ಇದೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.
1: ಆಕಾಶವಾಣಿ ಹಾಸನ.

0: ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಕೃಷಿಕರ ಕೈಯನ್ನ ಹಿಡಿಯುವಂಥದ್ದು ಬೆಳೆ ವಿಮೆ ಯೋಜನೆ ಅನ್ನುವಂಥದ್ದು. ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಗೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ವಿವಿಧ ಬೆಳೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈ ಬೆಳೆ ವಿಮೆ ಅನ್ನುವಂಥದ್ದು ಸಂಕಷ್ಟದ ಕಾಲದಲ್ಲಿ ನಮ್ಮ ಕೃಷಿಕರ ಕೈಯನ್ನ ಹಿಡಿಯುವಂತಹ ಸರ್ಕಾರದ ಒಂದು ಉಪಯುಕ್ತ ಯೋಜನೆ ಆಗಿರುತ್ತೆ. ಅನೇಕ ಬೆಳೆಗಳು ಹಾನಿಯಾಗುವಂಥದ್ದನ್ನು ನಾವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೇವೆ. ಮಳೆ ಕೊರತೆಯಿಂದ ಹಾನಿಯಾಗುತ್ತೆ, ಅತಿವೃಷ್ಟಿಯಾಗಿ ಹಾನಿಯಾಗುತ್ತೆ, ರೋಗ ಹಾಗೂ ಕೀಟಗಳಿಂದಲೂ ಕೂಡ ಹಾನಿಯಾಗುತ್ತೆ. ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಬಂದ ನಂತರ ಅನೇಕ ಸಾರಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾದಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಕೃಷಿಕರಿಗೆ ಆರ್ಥಿಕವಾಗಿ ದೊಡ್ಡ ನಷ್ಟ ಉಂಟಾಗುತ್ತೆ. ಹೀಗೆ ವಿವಿಧ ಕಾರಣಗಳಿಂದ ಉಂಟಾಗ್ತಾ ಇರತಕ್ಕಂತಹ ನಷ್ಟವನ್ನು ತಪ್ಪಿಸುವ ಸಲುವಾಗಿ ಪ್ರತಿ ಹಂಗಾಮಿಗೂ ಕೂಡ ಈ ಬೆಳೆ ವಿಮೆ ಯೋಜನೆಯನ್ನು ಜಾರಿಯನ್ನು ಮಾಡಲಾಗುತ್ತೆ. ನಮ್ಮ ಕೃಷಿಕರು ಬೆಳೆಯುವಂತಹ ಬೆಳೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಅವರು ಈ ಬೆಳೆ ವಿಮೆಗೆ ಒಳಪಡಬಹುದು. ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ಸಹಕಾರಿ ಬ್ಯಾಂಕು ಅಥವಾ ತಾವು ವ್ಯವಹಾರ ಮಾಡತಕ್ಕಂತಹ ಬ್ಯಾಂಕು, ಈ ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ರೈತ ಸಂಪರ್ಕ ಕೇಂದ್ರಗಳು ಇಲ್ಲಿಗೆ ಭೇಟಿಯನ್ನು ನೀಡಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಂಡು ಈ ಬೆಳೆ ವಿಮೆ ಯೋಜನೆಗೆ ನಾವು ಒಳಪಡಬಹುದು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗತಕ್ಕಂತಹ ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಟೊಮ್ಯಾಟೋ, ಆಲೂಗಡ್ಡೆ, ಮುಸುಕಿನ ಜೋಳ, ತೊಗರಿ, ಹುರುಳಿ ಈ ತರಹದ ಬೆಳೆಗಳಿಗೆ ಈಗಾಗಲೇ ಬೆಳೆ ವಿಮೆಯನ್ನು ಅಧಿಸೂಚನೆಯನ್ನು ಮಾಡಲಾಗಿದೆ. ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ಈಗಾಗಲೇ ತಿಳಿಸಿದಂತಹ ಕೃಷಿಕರಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೆ ಭೇಟಿಯನ್ನು ನೀಡುವ ಮೂಲಕ ಕೃಷಿಕರು ಈ ಬೆಳೆ ವಿಮೆ ಯೋಜನೆಗೆ ಒಳಪಡಬಹುದು. ಉದ್ದು, ಹೆಸರು, ಎಳ್ಳು ಈ ತರಹದ ಬೆಳೆಗಳಿಗೆ ಜೂನ್ 30ರವರೆಗೆ ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇನ್ನು ಉಳಿದಂತೆ ಅಲಸಂದೆ, ಹತ್ತಿ, ಟೊಮ್ಯಾಟೋ, ಆಲೂಗಡ್ಡೆ ಬೆಳೆಗಳಿಗೆ ಜುಲೈ 15ರವರೆಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಭತ್ತ, ಮುಸುಕಿನ ಜೋಳ, ನೀರಾವರಿ ಮತ್ತು ಮಳೆಯಾಶ್ರಿತ ಜೋಳ, ತೊಗರಿ, ರಾಗಿ, ಹುರುಳಿ ಬೆಳೆಗಳಿಗೆ ಜುಲೈ 31 ಹಾಗೂ ಆಗಸ್ಟ್ 14ರವರೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೃಷಿಕರು ಈ ಬೆಳೆ ವಿಮೆಗೆ ಏನು ಪ್ರೀಮಿಯಮನ್ನು ನಿಗದಿಯನ್ನು ಮಾಡಿರ್ತಾರೋ ಅದರಲ್ಲಿ ಶೇಕಡ 2ರಷ್ಟು ಮಾತ್ರ ಪಾವತಿಯನ್ನು ಮಾಡಬೇಕಾಗುತ್ತೆ. ಇನ್ನು ಉಳಿದ ಶೇಕಡ 98ರಷ್ಟು ಹಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಭರಿಸುತ್ತೆ. ಅತ್ಯಲ್ಪ ಹಣವನ್ನು ಪಾವತಿ ಮಾಡುವ ಮೂಲಕ ನಮ್ಮ ಬೆಳೆಗಳಿಗೆ ಅತ್ಯಂತ ದೊಡ್ಡ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ಬೆಳೆ ವಿಮೆ ಬಗ್ಗೆ ಪ್ರತಿಯೊಬ್ಬ ಕೃಷಿಕರೂ ಕೂಡ ಆಲೋಚಿಸಿ ಈ ಮಳೆ ಕಡಿಮೆಯಾಗಿರತಕ್ಕಂತಹ ಈ ಸಂದರ್ಭದಲ್ಲಿ ಬೆಳೆ ವಿಮೆಯ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು.
0: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇಂದು ಸಂಜೆ 6:50ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಇವತ್ತಿನ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ ಹೆಚ್ವಿ, ಜಂಟಿ ಕೃಷಿ ನಿರ್ದೇಶಕರು. ಪ್ರಾಯೋಜಕರು ಕೃಷಿ ನಿರ್ದೇಶಕರು, ಶೇಷಾದ್ರಿ ರಸ್ತೆ, ಬೆಂಗಳೂರು.

ಭಾವಗೀತೆಯನ್ನು ಕೇಳಿದರೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:55 ನಿಮಿಷಗಳಾಗುತ್ತಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬಿಎಂಐ ಹಾಸನ. ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30 ರವರೆಗೆ. ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4 ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
2: ಪ್ರಿಯ ಕೇಳಿದರೆ ಗಮನಿಸಿ, ಇಂದು ಬೆಳಗ್ಗೆ 7:45 ನೋವು ರಹಿತ ಹೆರಿಗೆ, ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐಪಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನಿಲ್ ವಯ್ಯಾರ್ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. 8:30 ಗಾಂಧಿ ಸ್ಮೃತಿ. ಕಾರ್ಯಕ್ರಮದ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. 9:00 ಚಿತ್ರಚೈತ್ರ, 10:00 ಜ್ಞಾನದೇವಿಗೆ ಬಿತ್ತರವಾಗ್ತಾ ಇದೆ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ,
1: ನಮ್ಮ ವಾಯವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡುತ್ತಿದ್ವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟಾ ಇದ್ದೀವಿ. ನಮ್ಮ ವಾಯವ್ಯ ಸಮಸ್ಯೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಿಸರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸೀಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ, ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
3: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ನು ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತಹ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
2: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ

0: ರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹನಾಯಕ ಅವರು ಹಾಡಿರುವ ಸುಬ್ರಾಯ್ ಚೊಕ್ಕಾಡಿ ಅವರ ಗೀತೆ.

0: ಭಾವಗೀತೆಗಳನ್ನು ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬಂದಿತ್ತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ ಶಾಪಿಂಗ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಂಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30 ಈ ಎಕ್ಸಿಬಿಷನ್ ನಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಂಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4 ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:34.
5: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237488. ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ

ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ದತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ದಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ದಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ದಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2,000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಗಢ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದೆ.

0: ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲ್ಯಾಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ದಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16 ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15 ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23 ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಪ್ರಾಯೋಜಿತ ಕಾರ್ಯಕ್ರಮ.
2: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ನೋವು ರಹಿತ ಹೆರಿಗೆ. ಈ ಕುರಿತು ಮಾಹಿತಿ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾ.

0: ದಿವ್ಯಾ ಸುನಿಲ್ ವಯ್ಯಾರ್ ಅವರಿಂದ. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
1: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
2: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರೋಡ್, ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರು, ನಮಸ್ಕಾರ ಮೇಡಮ್.
4: ನಮಸ್ಕಾರ,
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾವು ಈ ಸರಣಿ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆ ಮತ್ತು ಹೆರಿಗೆಗೆ ಸಂಬಂಧಪಟ್ಟಂತೆ ಇದುವರೆಗೆ ಮಾತಾಡ್ತಾ ಬಂದಿದ್ದೀವಿ. ಈಗ ಹೆರಿಗೆ ಅಂತಂದ್ರೆ ಆವಾಗ ಅದು ಬಹಳ ಸ್ವಾಭಾವಿಕವಾಗಿ ತನ್ನಷ್ಟಕ್ಕೆ ತಾನು ಆಗುವಂತಹ ಕ್ರಿಯೆ ಆಗಿತ್ತು. ಆದ್ರೆ ಈಗ ಅದನ್ನ ಮನುಷ್ಯನ ಹಸ್ತಕ್ಷೇಪದಿಂದ ಯಾವಾಗ ಬೇಕೋ ಆವಾಗ ಅಥವಾ ಪ್ರಾಣವನ್ನ ಉಳಿಸುವಂತಹ ಸಂದರ್ಭದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ವೈದ್ಯರು ಕೆಲವು ಸಂದರ್ಭಗಳಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈಗ ಅದಲ್ಲದೇನೆ ಹೆರಿಗೆ ಅಂದ್ರೇನೆ ನೋವು ಅನ್ನುವಂಥದ್ದು ಒಂದು ಕಲ್ಪನೆ ಇತ್ತು. ಈಗ ನೋವನ್ನ ಕಡಿಮೆ ಮಾಡುವಂತಹ ಅನೇಕ ಸಂದರ್ಭಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಚಾಲನೆಯಲ್ಲಿ ಇದಾವೆ. ಅದರಲ್ಲಿ ಒಂದು ಪೇನ್ಲೆಸ್ ಹೆರಿಗೆ ಅಂತ, ಅಂದ್ರೆ ನೋವು ರಹಿತ ಹೆರಿಗೆ, ಅದ್ರ ಬಗ್ಗೆ ಮಾತಾಡಬಹುದಾ ಇವತ್ತು?
4: ಖಂಡಿತ. ಈಗ ಪೇನ್ಲೆಸ್ ಡೆಲಿವರಿ ಅಂದ್ರೆ ಯಾವುದೇ ಒಂದು ಹೆರಿಗೆ ಅಂದ ತಕ್ಷಣ ಜನರಲ್ಲಿ ನೋವು ಭಯ ಇದೆ. ಫಸ್ಟ್ ನೋವು ಇದ್ದೇ ಇರತ್ತೆ ಮತ್ತೆ ಭಯ ಅಂತ ಶುರು ಆಗತ್ತೆ. ಈ ಪೇನ್ಲೆಸ್ ಡೆಲಿವರಿ ಅಂದ್ರೆ ಏನಪ್ಪ ಇದು ಹೆರಿಗೆ, ಇದ್ರಲ್ಲಿ ನೋವೇ ಇರಲ್ವಾ ಅಂತ ಅಲ್ಲ. ನೋವು ಇರತ್ತೆ, ಆದ್ರೆ ಆ ನೋವು ಪೇಷಂಟ್ಗೆ ಗೊತ್ತಾಗದೆ ಇರೋ ತರ ಇಂಜೆಕ್ಷನ್ಸ್ ಕೊಡ್ತೀವಿ. ಅದನ್ನ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತ ಕರಿತೀವಿ. ಏನಿದು ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂದ್ರೆ ಈಗ ಜನನ ನಾಳ ಅಂದ್ರೆ ಬರ್ತ್ ಕೆನಾಲ್ ಇಂದ ಮೆದ್ಲಿಗೆ ಹೋಗೋ ನೋವಿನ ಸಿಗ್ನಲ್ಸ್ ಅದನ್ನ ಪಾಸ್ ಮಾಡೋ ಅಂತ ನರಗಳನ್ನ ಮರಗಟ್ಟೋದು ಒಂದು ಇಂಜೆಕ್ಷನ್ ಮುಖಾಂತರ. ಸೊ ಇದು ಯಾವ ರೀತಿ ಇಂಜೆಕ್ಷನ್ ಕೊಡ್ತೀವಿ ಅಂದ್ರೆ ಈಗ ಕೆಲವರಿಗೆ ಭಯ ಇರುತ್ತೆ ಎಪಿಡ್ಯೂರಲ್ ತಗೊಳ್ಳಿ ಅಂದ್ರೆ ಅಯ್ಯೋ ಎಪಿಡ್ಯೂರಲ್ ಹಂಗಂದ್ರೆ ಏನು ಅಂದ್ರೆ ನನ್ಗೆ ಸೊಂಟ ನೋವು ಬಂದ್ಬಿಡತ್ತಾ, ನನ್ಗೆ ಪರ್ಮನೆಂಟ್ ನರ್ವ್ ಡ್ಯಾಮೇಜ್ ಆಗ್ಬಿಡತ್ತಾ, ಆ ತರ ಎಲ್ಲ ಏನೇನೋ ಪ್ರಶ್ನೆ ಕೇಳ್ತಿರ್ತಾರೆ. ಸೊ ಈ ಎಪಿಡ್ಯೂರಲ್ ಅನಾಲ್ಜಿಸಿ ಅಂದ್ರೆ ಇದನ್ನ ಅರವಳಿಕೆ ತಜ್ಞರು ಟ್ರೈನ್ಡ್ ಅನಸ್ಥೆಟಿಸ್ಟ್ ಕೊಡ್ತಾರೆ. ಓಕೆ, ಸೊ ಇದ್ರಲ್ಲಿ ಏನಂದ್ರೆ ಈಗ ಒಂದು ಸಣ್ಣ ಸೂಜಿ ಇರತ್ತೆ. ಯಾವ ರೀತಿ ಅಯ್ಯೋ ಸೂಜಿನ ಬೆನ್ನಿಗೆ ಚುಚ್ತಾರ ಆತರ ಅಲ್ಲ, ಸಣ್ಣ ಸೂಜಿ. ಅದು ಹೇಗಂದ್ರೆ ಇವಾಗ ನಿಮ್ದು ಒಂದು ಕೂದಲು ಇರತ್ತಲ್ಲ, ಕೂದಲಲ್ಲಿ ಒಂದ್ ನಾಲ್ಕು ಕೂದಲು ಸೇರಿಸಿದ್ರೆ ಎಷ್ಟು ದಪ್ಪ ಆಗತ್ತೆ ಅಷ್ಟು ಸಣ್ಣದಾಗಿರೋ ಅಂತ ಒಂದು ಸೂಜಿ, ಅದನ್ನ ಬೆನ್ನಿಗೆ ಇಂಜೆಕ್ಷನ್ ಕೊಡೋದು. ಪೇಷಂಟು ಒಂದ್ 5-10 ನಿಮಿಷ ಕದ್ಲದೆ, ಅಟ್ಲೀಸ್ಟ್ ಒಂದ್ 5 ನಿಮಿಷ ಆಗತ್ತೆ ಅದು ಕೊಡಕ್ಕೆ, 5 ನಿಮಿಷ ಕದ್ಲದೆ ಕೂರ್ಬೇಕು. ಸೊ ಅವಾಗ ಆತರ ಸಣ್ಣ ಸೂಜಿನ ಬೆನ್ನಿಗೆ ಲೋವರ್ ಪಾರ್ಟ್ ಆಫ್ ಬ್ಯಾಕ್ ಗೆ ಕೊಟ್ಟು ಅದ್ರ ಮುಖಾಂತರ ಒಂದು ಸಣ್ಣದಾಗಿ ತೆಳುವಾಗಿರುವಂತ ಟ್ಯೂಬ್, ಈಗ ಒಂದ್ ಪೆನ್ಸಿಲ್ ಲೆಡ್ ಇರತ್ತಲ್ಲ ಎಷ್ಟು ಸಣ್ಣ ಇರತ್ತೆ ಆತರ ತೆಳುವಾಗಿರುವಂತ ಟ್ಯೂಬ್ನ ಪಾಸ್ ಮಾಡ್ಬಿಟ್ಟು ಅದ್ರ ಮುಖಾಂತರ ಇಂಜೆಕ್ಷನ್ಸ್ ಕೊಡ್ತಾರೆ. ಆಯ್ತಾ, ನರಗಳನ್ನ ಮರಗಟ್ಟೋ ಅಂತ ಇಂಜೆಕ್ಷನ್ಸ್. ಸೊ ಆ ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಸೊ ಸೊಂಟದಿಂದ ಕೆಳಗಡೆ ಸ್ವಲ್ಪ ಮರಗಟ್ಟಿರೋ ತರ ಇರತ್ತೆ, ಪೇಷಂಟ್ಗೆ ಪ್ರೆಷರ್ ಗೊತ್ತಾಗ್ತಿರತ್ತೆ ಆದ್ರೆ ನೋವು ಗೊತ್ತಾಗ್ತಾ ಇರಲ್ಲ. ಸೊ ಆ ನೋವು ಸಿಗ್ನಲ್ಸ್ ನ ಬ್ಲಾಕ್ ಮಾಡೋ ಅಂತ ಇಂಜೆಕ್ಷನ್. ಮತ್ತೆ ಇದು ಹೇಗೆ ಅಂದ್ರೆ ಒಂದ್ಸಲ ಇಂಜೆಕ್ಷನ್ ಕೊಟ್ಟಾಗ ಕೆಲವೊಬ್ರಿಗೆ 5-10 ನಿಮಿಷಕ್ಕೆ ಅದು ಆಕ್ಟ್ ಆಗತ್ತೆ, ಇನ್ ಕೆಲವೊಬ್ರಿಗೆ ಅದು ಯಾವ ಡೋಸು ಎಷ್ಟು ಕಾನ್ಸಂಟ್ರೇಷನ್ ಯೂಸ್ ಮಾಡಿದ್ದಾರೆ ಅನ್ನೋ ತರ ಕೆಲವೊಬ್ರಿಗೆ ಒಂದ್ 15-20 ನಿಮಿಷನೂ ಬೇಕಾಗ್ಬೋದು ಅಂದ್ರೆ ಎಫೆಕ್ಟ್ ಶುರು ಆಗಕ್ಕೆ, ನೋವು ಕಮ್ಮಿ ಆಗ್ಲಿಕ್ಕೆ. ಸೊ ಹಾಗಾಗಿ ಇದನ್ನ ಯಾರೆಲ್ಲ ತಗೊಳ್ಬಹುದು ಅಂದ್ರೆ ಪ್ರತಿಯೊಂದು ಹೆರಿಗೆ ಮಾಡಿಸ್ಕೊಳ್ಳೋರು ಇದನ್ನ ತಗೊಳ್ಳೇಬೇಕಂತ ಏನಿಲ್ಲ. ಅದು ಪೇನ್ ನ ಟಾಲರೇಟ್ ಮಾಡೋ ಕೆಪಾಸಿಟಿ ಹೇಗಿರತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇದು ಆಪ್ಷನಲ್ ಅಷ್ಟೇ, ಎಲ್ರಿಗೂ ನೀವು ತಗೊಳ್ಳೇಬೇಕು.
3: ಅಂದ್ರೆ ಈ ಸಿ ಸೆಕ್ಷನ್ ಅಥವಾ ಸಿಸೇರಿಯನ್ ಅಂತ ಏನ್ ಹೇಳ್ತೀವಿ ಅವಾಗ ಮಾತ್ರ ಇದನ್ನ ತಗೋಬೇಕಾ ಅಥವಾ ನಾರ್ಮಲ್ ಹೆರಿಗೆ ಆಗುವವರು ಇದನ್ನ ತೆಗೆದುಕೊಳ್ಳಬಹುದು?
4: ನಾರ್ಮಲ್ ಹೆರಿಗೆ ಆಗೋರ್ಗೆ ನಾನು ಹೇಳ್ತಾ ಇರೋದು, ಸಿಸೇರಿಯನ್ ಗೆ ಎಲ್ಲ ನಾವು ಸ್ಪೈನಲ್ ಅನಸ್ಥೀಶಿಯಾ ಅಂತ ಕೊಡೋದು. ಅವಾಗ್ಲೂ ಅಂದ್ರೆ ಜಾಸ್ತಿ ಡೋಸು ಅದು ಸ್ಪೈನಲ್ ಅನ್ನೋದು ಬೇರೆ ಸ್ಪೇಸ್ ಕೊಡ್ತಾರೆ. ಈ ಎಪಿಡ್ಯೂರಲ್ ಅನ್ನೋದು ಈಗ ಸ್ಪೈನಲ್ ಕಾರ್ಡ್ ಅಂತ ನಾವೇನ್ ಹೇಳ್ತೀವಿ, ನರಗಳೆಲ್ಲಾನು ಪಾಸ್ ಆಗೋದೇ ಸ್ಪೈನಲ್ ಕಾರ್ಡ್ ಇಂದ. ಸೊ ಆ ಸ್ಪೈನಲ್ ಕಾರ್ಡ್ ನ ಕವರ್ ಮಾಡೋ ಅಂತ ಒಂದ್ ಮೆಂಬ್ರೇನ್ ಇರತ್ತೆ, ಅದು ಕವರಿಂಗ್. ಆ ಕವರಿಂಗ್ ಹೊರಗಡೆ ಇರೋಂತ ಸ್ಪೇಸ್ಗೆ ಈ ಇಂಜೆಕ್ಷನ್ ಕೊಡೋದು. ಗೊತ್ತಾಯ್ತಾ, ಕವರಿಂಗ್ ಸ್ಪೇಸ್ ಎರಡ್ ರೀತಿ ಇರತ್ತೆ. ಸೊ ಸಿಸೇರಿಯನ್ ಕೊಡುವಾಗ ನಾವು ಸ್ಪೈನಲ್ ಅನಸ್ಥೀಶಿಯಾ ಕೊಡೋದು, ಅದು ಸೇಮ್ ಅದೇ ಸ್ಪೇಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸೊ ಇದರಲ್ಲಿ ಈ ತರ ಆಮೇಲೆ ಇದು ಅಂದ್ರೆ ಇವಾಗ ಅದ ಎಫೆಕ್ಟ್ ಒಂದು ಅರ್ಧ ಗಂಟೆ ಇರ್ಬೋದು ಅಥವಾ ಅರ್ಧ ಗಂಟೆ ಆದ್ಮೇಲೆ ಪೇಷಂಟ್ ಗೆ ಮತ್ತೆ ಪೇನ್ ಬರ್ತಿದೆ ಅಂದ್ರೆ ಅವರು ಒಂದ್ ಟ್ಯೂಬ್ ಬಿಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ಮತ್ತೆ ಇಂಜೆಕ್ಷನ್ ಕೊಟ್ಟು ಅಂದ್ರೆ ಎಷ್ಟು ಅವರ್ ಬೇಕಾದ್ರೂ ನಾವು ಅದನ್ನ ಪ್ರೊಲಾಂಗ್ ಮಾಡ್ಬೋದು. ಅಂದ್ರೆ ಲೈಕ್ ಇವಾಗ ಹೆರಿಗೆ ಒಂದ್ 10 hours ಅಥವಾ 8 hours ಇದೆ ಅಂದ್ರೆ ನಾವು ಅದ್ರ ಮುಖಾಂತರ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆಗೆ ಒಂದ್ಸಲ ಇಂಜೆಕ್ಷನ್ಸ್ ಕೊಡ್ತಾ ಇರ್ಬೋದು. ಯಾರೆಲ್ಲ ಇದನ್ನ ತಗೊಳ್ಬಹುದು ಅಂದ್ರೆ ಇದು ಆಪ್ಷನಲ್. ಅಂದ್ರೆ ಇವಾಗ ಕೆಲವರಿಗೆ ಹೆರಿಗೆ ತುಂಬಾ ಸಮಯ ತಗೊಳ್ತಾ ಇದೆ, ಬೇಗ ಆಗ್ತಾ ಇಲ್ಲ, ತುಂಬಾ ನೋವು ಬರ್ತಾ ಇದೆ ಅಂದಾಗ ಇದನ್ನ ತಗೊಳ್ಬಹುದು. ಅಥವಾ ಕೆಲವೊಬ್ರಿಗೆ ಈಗ ಪೇನ್ ಟಾಲರೆನ್ಸೇ ಕಮ್ಮಿ ಇರತ್ತೆ, ಅಂದ್ರೆ ಅವ್ರಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ಇರಲ್ಲ ಮತ್ತೆ ಆತಂಕ ಜಾಸ್ತಿ ಇರತ್ತೆ ಹೆರಿಗೆ ಬಗ್ಗೆ, ಅಂತವ್ರು ಇದನ್ನ ತಗೊಳ್ಬಹುದು. ಇನ್ನೊಂದು ಕೆಲವರಿಗೆ ಆಸೆ ಇರತ್ತೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂತ, ಬಟ್ ನಾನಾ ಕಾರಣದಿಂದ ಭಯದಿಂದ ಅವರು ಅದು ಬೇಡ ಸಿಸೇರಿಯನ್ ಹೋಗೋಣ ಅಂತ ಅನ್ಕೋತಾ ಇರ್ತಾರೆ, ಅಂತವ್ರೆಲ್ಲ ಇದನ್ನ ನಾರ್ಮಲ್ ಡೆಲಿವರಿ ಟ್ರೈ ಮಾಡಕ್ಕೆ ಈ ಎಪಿಡ್ಯೂರಲ್ ನ ತಗೊಳ್ಬಹುದು. ಇನ್ನು ಕೆಲವೊಂದ್ ಸಮಯದಲ್ಲಿ ನಾವೇ ರೆಕಮೆಂಡ್ ಮಾಡ್ತೀವಿ, ಯಾವಾಗೆಲ್ಲ ಕೆಲವೊಂದ್ ಮೆಡಿಕಲ್ ಕಂಡೀಷನ್ಸ್ ಇದೆ ಅವಾಗ ತಾಯಿ ತುಂಬಾ ಸ್ಟ್ರೆಸ್ ತಗೋಬಾರ್ದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಹೃದಯ ತೊಂದರೆ, ಅಥವಾ ಕೆಲವೊಮ್ಮೆ ಈಗ BP ತುಂಬಾ ಜಾಸ್ತಿ ಆಗಿರತ್ತೆ ಅಂತ ಅವರಲ್ಲೂ ತುಂಬಾ ಸ್ಟ್ರೆಸ್ ತಗೊಳ್ಬಾರ್ದು. ಸೊ ಕೆಲವೊಂದ್ ಕಂಡೀಷನ್ಸ್ ಇರತ್ತೆ ಅವಾಗ ನಾವೇನೆ ಇದನ್ನ ರೆಕಮೆಂಡ್ ಮಾಡ್ತೀವಿ ಟು ರೆಡ್ಯೂಸ್ ದ ಸ್ಟ್ರೆಸ್ ಆಫ್ ಲೇಬರ್. ಸೊ ಇದೆಲ್ಲ ಈಗ ಕೆಲವೊಬ್ರು ಕೇಳ್ತಾರೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿರತ್ತೆ ಅಂತ. ಓಕೆ, ಸೊ ಯಾವುದೇ ಒಂದಾದ್ರೂ ಅದ್ರ ಬಗ್ಗೆ ಸೈಡ್ ಎಫೆಕ್ಟ್ಸ್ ತಿಳ್ಕೊಂಡಿರ್ಬೇಕು.
3: ಈಗ ನಿಮ್ಮ ಹತ್ರ ಬರೋ ಎಲ್ಲ ತಾಯಿಂದರಿಗೆ, ತಾಯಿ ಆಗುವಂತವ್ರಿಗೆ ನೀವ್ ಇದನ್ನ ಹೇಳ್ತೀರಾ ಈ ತರ?
4: ಖಂಡಿತ ಮಾಡ್ತಾ ಇದೀವಿ. ಸೊ ಎಪಿಡ್ಯೂರಲ್ ಅನಾಲಿಸಿಯಾ ಕೊಟ್ಟು ಇತ್ತೀಚೆಗಷ್ಟೇ ಒಂದು ಆಲ್ಮೋಸ್ಟ್ 4.1 kg ಇತ್ತು, 4 kg 100 grams ಇರುವಂತ ಮಗು ನಾರ್ಮಲ್ ಡೆಲಿವರಿ ಆಗಿತ್ತು. ತಾಯಿ ಸಹ ತುಂಬಾ ದಪ್ಪ ಇದ್ರು.
3: ಅಂದ್ರೆ ಒಂಚೂರು ನೋವಾಗಲ್ವಾ?
4: ಅಂದ್ರೆ ನಾವು ಯಾವ ಸ್ಟೇಜ್ ಅಲ್ಲಿ ಅದನ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ವಲ್ಪ ಸ್ವಲ್ಪ ನೋವು ಬರ್ತಾ ಇರತ್ತೆ. ಹೆರಿಗೆ ಅಂದಾಗ ಸ್ಟೇಜಸ್ ಇರತ್ತೆ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಹೆರಿಗೆನಲ್ಲಿ. ಈಗ ಫಸ್ಟ್ ಸ್ಟೇಜ್ ಅಂದ್ರೆ ಗರ್ಭನಾಳ 10 cm ಓಪನ್ ಆಗೋವರೆಗೂ ಅದನ್ನ ಫಸ್ಟ್ ಸ್ಟೇಜ್ ಅನ್ನೋದು. ಸೊ 1 cm ಇಂದ 10 cm ಓಪನ್ ಆಗೋವರೆಗೂ ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಗರ್ಭಗಂಟ 1 cm ಇಂದ 10 cm ಓಪನ್ ಆಗೋವರೆಗೂ ಅದು ಫಸ್ಟ್ ಸ್ಟೇಜ್ ಆಗತ್ತೆ. ಆಮೇಲೆ ಗರ್ಭಕಂಠ ಒನ್ಸ್ ಓಪನ್ ಆದ್ಮೇಲೆ ಮಗು ತಲೆ ಹೊರಗಡೆ ಬರೋದನ್ನ ನಾವು ಸೆಕೆಂಡ್ ಸ್ಟೇಜ್ ಅಂತೀವಿ. ಆವಾಗ ನೋವು ಇನ್ನೂ ಜಾಸ್ತಿ ಇರತ್ತೆ. ಆಮೇಲೆ ಕಸ ಹೊರಗಡೆ ಬರೋದನ್ನ ಮಗು ಡೆಲಿವರಿ ಆದ್ಮೇಲೆ ಅದು ಥರ್ಡ್ ಸ್ಟೇಜ್ ಅಂತ. ಈಗ ಮೊದಲನೇ ಹಂತದಲ್ಲಿ ತುಂಬಾ ನೋವು ಇರಲ್ಲ ತಾಯಿಗೆ, ಸ್ವಲ್ಪ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇರತ್ತೆ, ಮತ್ತೆ ಅದು ತಡ್ಕೋಬಹುದು ಆಯ್ತಾ. ಹೆರಿಗೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ನೋವು ಆಗ್ತಾ ಶುರು ಆಗುತ್ತೆ. ಅಂದ್ರೆ ಇವಾಗ ಇನ್ನೇನ್ ಮಗು ಡೆಲಿವರಿ ಆಗ್ಬೇಕು ಅಥವಾ 7 cm, 8 cm ಕೆಳಗಡೆ ಓಪನ್ ಆದಾಗ ಅವಾಗ ಜಾಸ್ತಿ ನೋವು ಇರತ್ತೆ. ಸೊ ತಾಯಿಗೆ ಯಾವಾಗ ನನ್ಗೆ ಈ ನೋವು ತಡ್ಕೊಳಕ್ ಆಗಲ್ಲ, ನನ್ಗೆ ಕೊಡಿ ಏನಾರು ನೋವು ಕಮ್ಮಿ ಮಾಡಿ ಅಂದಾಗ ನಾವು ಅದನ್ನ ರೆಕಮೆಂಡ್ ಮಾಡ್ತೀವಿ. ಸೊ ಕೆಲವೊಬ್ರು ಇಲ್ಲ ನಾವು ಈ ನೋವೆಲ್ಲ ತಡ್ಕೋತೀವಿ ಏನ್ ಪರವಾಗಿಲ್ಲ ಅಂತ ಅನ್ನೋರಿಗೆ ಇದೇನ್ ಅವಶ್ಯಕತೆ ಇರೋದಿಲ್ಲ.
3: ತುಂಬಾ ಧನ್ಯವಾದಗಳು ಇಷ್ಟೊತ್ತು. ಪೇನ್ಲೆಸ್ ಹೆರಿಗೆ ಅಂತ ಅಂದ್ರೆ ನೋವು ರಹಿತ ಹೆರಿಗೆ, ಅದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ತೆ.
4: ನಮಸ್ತೆ.
2: ಶಿವ್ಯ IVF ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, BM ರೋಡ್, ಹಾಸನ. ಇಲ್ಲಿ IUI IVF ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
5: ಇದುವರೆಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ನೋವು ರಹಿತ ಹೆರಿಗೆ ಈ ಕುರಿತು ಹಾಸನದ ಶಿವ್ಯ IVF ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, IVF ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರಿಂದ ಮಾಹಿತಿ ಮೂಡಿಬಂತು. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
1: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ IVF ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, BM ರಸ್ತೆ, ಹಾಸನ.
6: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ಸಾಮಾಜಿಕ ಸೇವಾ ಕಾರ್ಯಗಳು ನಡೆಯುತ್ತಿರುವಾಗ ಮತ್ತೊಂದು ಕಡೆ ಸ್ವಯಂ ಸೇವಕರು ರೈತರ ಹೇಳಿಕೆಗಳನ್ನು ಬರೆದುಕೊಳ್ಳುವ ಕೆಲಸವನ್ನು ಚುರುಕಾಗಿ ಮುಂದುವರೆಸುತ್ತಿದ್ದರು. ಅವರು ಸಾವಿರಾರು ಹೇಳಿಕೆಗಳು

ಈ ಸಂದರ್ಭದಲ್ಲಿ ತೆಗೆದುಕೊಂಡರು. ಅದರಿಂದ ಪರಿಣಾಮವಾಗದೇ ಇದ್ದಿತೆ. ಹೇಳಿಕೆಗಳನ್ನು ಕೊಡಲು ಬರುತ್ತಿದ್ದ ರೈತರ ಸಂಖ್ಯೆ ದಿನ ದಿನಕ್ಕೆ ಏರುತ್ತಿತ್ತು. ಇದರಿಂದ ತೋಟಗಾರರ ಕೋಪವು ಹೆಚ್ಚುತ್ತಲೇ ಹೋಯಿತು. ನಾನು ಮಾಡುತ್ತಿದ್ದ ವಿಚಾರಣೆಯನ್ನು ತಪ್ಪಿಸಲು ಅವರು ಭೂಮಿ ಆಕಾಶವನ್ನು ಒಂದು ಮಾಡಿದರು. ಒಂದು ದಿನ ಬಿಹಾರ್ ಸರ್ಕಾರದಿಂದ ಈ ಅಭಿಪ್ರಾಯದ ಒಂದು ಕಾಗದ ಬಂತು. ನಿಮ್ಮ ವಿಚಾರಣೆ ತಕ್ಕಷ್ಟು ದಿವಸ ನಡೆದದ್ದಾಗಿದೆ. ನೀವು ಅದನ್ನು ಮುಗಿಸಿ ಬಿಹಾರವನ್ನು ಬಿಡುವುದು ಒಳ್ಳೆಯದಲ್ಲವೇ? ಕಾಗದವನ್ನು ಸೌಜನ್ಯಪೂರ್ಣ ಭಾಷೆಯಲ್ಲಿ ಬರೆದಿದ್ದರು, ಆದರೆ ಅದರ ಅರ್ಥ ಸ್ಪಷ್ಟವಾಗಿತ್ತು. ನಾನು ಅದಕ್ಕೆ ಪ್ರತ್ಯುತ್ತರವಾಗಿ ಹೀಗೆ ಬರೆದೆ: ವಿಚಾರಣೆ ಮುಂದುವರಿಯುವುದು ಅನಿವಾರ್ಯವಾಗಿದೆ. ಜನರ ಕಷ್ಟ ಪರಿಹಾರವಾಗಿ ಅವರಿಗೆ ಸೌಕರ್ಯ ಒದಗುವವರೆಗೆ ನಾನು ಬಿಹಾರವನ್ನು ಬಿಡುವುದು ನನ್ನ ಇಚ್ಛೆಯಲ್ಲ. ರೈತರ ಕಷ್ಟ ನಿಜವಾದುದು ಎಂದು ಸರ್ಕಾರ ಅಂಗೀಕರಿಸಿ ಅದನ್ನು ಪರಿಹರಿಸುವುದರಿಂದ ಅಥವಾ ರೈತರ ದೂರುಗಳನ್ನು ಗಮನಿಸಿ ಅವುಗಳ ಪರಿಹಾರಕ್ಕೆ ಒಂದು ಅಧಿಕೃತ ವಿಚಾರಣಾ ನಿಯೋಗವನ್ನು ನೇಮಿಸಲು ಸರ್ಕಾರ ಒಪ್ಪುವುದರಿಂದ ನಾನು ಮಾಡುತ್ತಿರುವ ವಿಚಾರಣೆಯನ್ನು ಸರ್ಕಾರ ನಿಲ್ಲಿಸಬಹುದೆಂದು ನಾನು ತಿಳಿಸಿದೆ. ಲೆಫ್ಟಿನೆಂಟ್ ಗವರ್ನರ್ ಸರ್ ಎಡ್ವರ್ಡ್ ಗೇಟರು ನಾನು ಅವರನ್ನು ಬಂದು ನೋಡಬೇಕೆಂದು ನನಗೆ ಬರೆದರು. ವಿಚಾರಣಾ ಸಮಿತಿಯನ್ನು ನೇಮಿಸಲು ಒಪ್ಪುತ್ತೇನೆ, ಅದರಲ್ಲಿ ನೀವು ಒಬ್ಬ ಸದಸ್ಯರಾಗಿರಬೇಕು ಎಂದು ಕೇಳಿದ್ದರು. ಸಮಿತಿಯ ಇತರ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಲು ನನಗೆ ಅಧಿಕಾರವಿರಬೇಕು. ಸಮಿತಿಯ ಸದಸ್ಯನಾದ ಮಾತ್ರಕ್ಕೆ ನಾನು ರೈತರ ಪಕ್ಷವನ್ನು ಹಿಡಿದು ವಾದಿಸುವ ಅಧಿಕಾರವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆ ಆ ಸಮಿತಿ ಮಾಡಿದ ವಿಚಾರಣೆಯ ಫಲಿತಾಂಶದಿಂದ ನನಗೆ ಸಮಾಧಾನ ಉಂಟಾಗದಿದ್ದರೆ ನಾನು ರೈತರಿಗೆ ಸರಿಯಾದ ಸಲಹೆಯನ್ನು ಕೊಡುವುದಕ್ಕೂ ಅವರು ಅನುಸರಿಸಬೇಕಾದ ಮಾರ್ಗವನ್ನು ಅವರಿಗೆ ತೋರಿಸುವುದಕ್ಕೂ ಸ್ವತಂತ್ರನಾಗಿರಬೇಕು ಎಂಬ ಷರತ್ತುಗಳಿಗೆ ಒಳಪಡಿಸಿ ನಾನು ಸಮಿತಿಯ ಸದಸ್ಯನಾದೆ. ನಾನು ಹಾಕಿದ ಷರತ್ತುಗಳು ನ್ಯಾಯಯುತ, ಉಚಿತ ಎಂದು ಹೇಳಿ ಸರ್ ಎಡ್ವರ್ಡರು ಅವುಗಳನ್ನು ಅಂಗೀಕರಿಸಿ ಸಮಿತಿಯನ್ನು ನೇಮಿಸಿದರು. ಸರ್ ಫ್ರಾಂಕ್ ಸ್ಲೇ ಅವರು ಸಮಿತಿಯ ಅಧ್ಯಕ್ಷರಾದರು. ಸಮಿತಿ ರೈತರ ಪರವಾಗಿ ಶಿಫಾರಸನ್ನು ಮಾಡಿತು. ತೋಟಗಾರರು ಅನ್ಯಾಯವಾಗಿ ಹಣವನ್ನು ತೆಗೆದುಕೊಂಡಿರುವರೆಂದು ಸಮಿತಿಗೆ ತೋರಿದ ಸಂದರ್ಭದಲ್ಲಿ ತೋಟಗಾರರು ಆ ಹಣವನ್ನು ರೈತರಿಗೆ ಹಿಂದಿರುಗಿ ಕೊಡಬೇಕು, ತೇನ್ ಕಾಠಿಯ ಪದ್ಧತಿಯನ್ನು ತಪ್ಪಿಸುವ ಕಾನೂನು ಆಗಬೇಕು ಎಂಬ ತೀರ್ಮಾನ ಈ ಸಂದರ್ಭದಲ್ಲಿ ಆಯಿತು. ಸಮಿತಿಯು ಮುಖ್ಯವಾದ ವರದಿಯನ್ನು ಒಪ್ಪಿಸುವುದಕ್ಕೂ ಅದರ ಶಿಫಾರಸುಗಳಿಗೆ ಅನುಗುಣವಾಗಿ ರೈತರ ಪರವಾದ ಕಾನೂನನ್ನು ಮಾಡುವುದಕ್ಕೂ ಸರ್ ಎಡ್ವರ್ಡರು ಬಹುಮಟ್ಟಿಗೆ ಕಾರಣಕರ್ತರಾದರು. ಅವರು ದೃಢತೆಯಿಂದ ನಿಲ್ಲದಿದ್ದರೆ ಹಾಗೆ ತಮ್ಮ ಕೌಶಲ್ಯವನ್ನೆಲ್ಲ ಆ ಕಾರ್ಯದಲ್ಲಿ ಉಪಯೋಗಿಸದೇ ಇದ್ದಿದ್ದರೆ ವರದಿ ಸರ್ವಾನುಮತದ್ದಾಗಿರುತ್ತಿರಲಿಲ್ಲ, ಹಾಗೆ ವ್ಯವಸಾಯಗಾರರಿಗೆ ಅನುಕೂಲವಾದ ಕಾನೂನು ಅಂಗೀಕಾರವಾಗುತ್ತಿರಲಿಲ್ಲ. ತೋಟಗಾರರ ಪ್ರಾಬಲ್ಯ ಅಸಾಮಾನ್ಯವಾಗಿತ್ತು. ವರದಿಗೆ ವಿರೋಧವಾಗಿ ತೋಟಗಾರರು ವ್ಯವಸಾಯ ಕಾನೂನನ್ನು ತೀವ್ರವಾಗಿ ಪ್ರತಿಭಟಿಸಿದರು. ಆದರೆ ಸರ್ ಎಡ್ವರ್ಡರು ಕೊನೆಯವರೆಗೆ ದೃಢವಾಗಿಯೇ ಉಳಿದು ಸಮಿತಿಯ ಶಿಫಾರಸುಗಳನ್ನು ಕಾರ್ಯಗತ ಮಾಡಿದರು. ಹೀಗೆ ಒಂದು ಶತಮಾನದಿಂದ ನಡೆಯುತ್ತಿದ್ದ ತೀನ್ ಕಾಠಿಯ ಪದ್ಧತಿ ನಾಶವಾಯಿತು. ತೋಟಗಾರರ ರಾಜ್ಯ ಕೊನೆಯಾಯಿತು. ಎಂದಿನಿಂದಲೂ ತುಳಿಯಲ್ಪಡುತ್ತಿದ್ದ ರೈತರು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡರು. ನೀಲಿಯ ಕಲೆಯನ್ನ ತೊಡೆದುಹಾಕಲು ಸಾಧ್ಯವಿಲ್ಲ ಎಂಬ ಆ ಮೂಢನಂಬಿಕೆ ಹಾರಿಹೋಯಿತು. ರಚನಾತ್ಮಕ ಕಾರ್ಯವನ್ನು ಇನ್ನು ಕೆಲವು ವರ್ಷಗಳ ಕಾಲ ಮುಂದುವರೆಸಬೇಕು. ಹೆಚ್ಚು ಶಾಲೆಗಳನ್ನು ಸ್ಥಾಪಿಸಬೇಕು. ಗ್ರಾಮಾಂತರದೊಳಗೆ ಪ್ರವೇಶಿಸಿ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಎಂಬುದು ನನ್ನ ಬಯಕೆಯಾಗಿತ್ತು. ಕ್ಷೇತ್ರವನ್ನೇನೋ ಸಿದ್ಧಗೊಳಿಸಿಯಾಗಿತ್ತು. ಆದರೆ ಹಿಂದೆ ಅನೇಕ ಸಂದರ್ಭದಲ್ಲಿ ಆಗಿದ್ದಂತೆ ನನ್ನ ಯೋಜನೆಗಳನ್ನು ನಡೆಯಗೊಡುವುದು ದೇವರ ಮನಸ್ಸಿಗೆ ಬರಲಿಲ್ಲ. ವಿಧಿ ಬೇರೆ ವಿಧವಾಗಿ ತೀರ್ಮಾನಿಸಿ ಬೇರೆ ಕಡೆಯ ಕೆಲಸಕ್ಕೆ ನನ್ನನ್ನು ತಳ್ಳಿತು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇಂದು ಬೆಳಿಗ್ಗೆ 9 ಗಂಟೆಗೆ ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. 10 ಗಂಟೆಗೆ ಜ್ಞಾನದೇವಿಗೆ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳೊಂದಿಗೆ. ನಮ್ಮನ್ನು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452558. HTD ಕೋಡ್ ಸಂಖ್ಯೆ 08172. ಇಂದು ಬೆಳಗ್ಗೆ 10:30 ವಾಟ್ಸ್ಆಪ್ ಆಧರಿಸಿದ ಗೀತೆಗಳನ್ನು ಕೇಳುತ್ತೀರಿ. 11 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಚಂದ್ರಶೇಖರ್ ಮತ್ತು ಎಂಆರ್ ದಯಾಕರ್ ಅವರ ದ್ವಂದ್ವ ವೈಲಿನ್ ವಾದನ ಬಿತ್ತರವಾಗ್ತಾ ಇದೆ. ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಇವತ್ತಿನ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ ಹೆಚ್ವಿ, ಕೃಷಿ ಜಂಟಿ ನಿರ್ದೇಶಕರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ನಿರ್ದೇಶಕರು, ಶೇಷಾದ್ರಿ ರಸ್ತೆ, ಹಾಸನ, ಬೆಂಗಳೂರು. ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ಇದರಲ್ಲಿ ಯುವ ಪ್ರತಿಭೆ. ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾ ನವ್ಯಶ್ರೀ MS ಅವರೊಂದಿಗೆ ಮಾತುಕತೆ ಬಿತ್ತರವಾಗ್ತಾ ಇದೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕಾರ್ಯಕ್ರಮ. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗ್ತಾ ಇದೆ. ಸಂದರ್ಶಕರು PM ಜಗದೀಶ್.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.

0: ಶಶಿಧರಕೋಟೆ ಅವರು ಹಾಡಿದ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಸುಮಧುರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಭಾವಗೀತೆ. ರತ್ನಮಾಲಾ ಪ್ರಕಾಶ್ ಹಾಡಿರುವ HS ವೆಂಕಟೇಶ್ ಮೂರ್ತಿ ಅವರ ಗೀತೆ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.

0: ജിആർപി ജ്വല്ലേഴ്സ് ശുഭ ആരംഭകല പ്രാരംഭ
1: ಕಾರ್ಯಕ್ರಮದ ಕಡೆಯಲ್ಲಿ ಯಶವಂತ ಹಳಿಬಂಡಿ ಹಾಡಿರುವ ಒಂದು ಜನಪದ ಗೀತೆ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.

0: ಚಿತ್ರ ಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
3: ನೆನ್ಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
0: ಪ್ರೀತಿಯ ಕೇಳುಗರಿಗೆಲ್ಲ ಚಿತ್ರ ಚೈತ್ರ ಸಂಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ಕೇಳುಗರೆ, ಇವತ್ತಿನ ಚಿತ್ರ ಚೈತ್ರ ಕಾರ್ಯಕ್ರಮದ ಮೊದಲ ಗೀತೆ ಯಾರೇ ನೀನು ಚೆಲುವೆ ಚಿತ್ರದ್ದು. ಈ ಚಿತ್ರದಲ್ಲಿ ರವಿಚಂದ್ರನ್, ಸಂಗೀತ ವಿಷ್ಣುವರ್ಧನ್ ಮತ್ತು ಇನ್ನೂ ಅನೇಕರು ಅಭಿನಯಿಸಿದ್ದಾರೆ. ಹಂಸಲೇಖ ಮತ್ತು ಹಂಸಲೇಖ ಸಾಹಿತ್ಯ ಸಂಗೀತವನ್ನು ನೀಡಿದ್ದಾರೆ. ಎಂಥ ಅಪರೂಪವಾದ ಚಿತ್ರ ಅಂತಂದರೆ, ನಾಯಕ ಮತ್ತು ನಾಯಕಿ ಚಿತ್ರದ ಕೊನೆಯವರೆಗೂ ಭೇಟಿ ಆಗದಲೇ ಇಡೀ ಚಿತ್ರವನ್ನು ನಡೆಸುವಂಥ ಕುತೂಹಲ ಮತ್ತು ಒಂದು ರೀತಿ ರೊಮ್ಯಾಂಟಿಕ್ ಸೀನರಿ ಇರುವಂಥ ಚಿತ್ರ. ಒಬ್ರಿಗೊಬ್ಬರು ಕಾಣದಲೇ ಒಬ್ರಿಗೊಬ್ಬರು ಅದೆಷ್ಟು ಪ್ರೀತಿಸ್ತಾರೆ, ಕಣ್ಣೆದುರಿಗೆ ಕಂಡರೂ ಕೂಡ ಗುರುತು ಹಿಡಿಯಲಾರದಷ್ಟು ಎಷ್ಟು ಪೇಚಾಡ್ತಾರೆ, ಒದ್ದಾಡ್ತಾರೆ. ಅದನ್ನು ನಮ್ಮ ಪ್ರೇಕ್ಷಕರು ಕುಳಿತಿರುವ ಕುರ್ಚಿಯ ತುದಿಯಲ್ಲಿ ಕೂತು ನೋಡುವಂತಹ ಸಿನಿಮಾ. ಹತ್ತಿರದಲ್ಲೇ ಹೋಗ್ತಾ ಇರ್ತಾರೆ, ಬೆನ್ನಿಗೆ ಬೆನ್ನು ಕೊಟ್ಟು ಹೋಗ್ತಾ ಇರ್ತಾರೆ. ಎದುರಿಗೆ ಕಂಡರೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ, ಕೇವಲ ಫೋನ್ನಲ್ಲಿ ಪತ್ರದಲ್ಲಿ ಕುಶಲವೇ ಪ್ರೇಮವೇ ಅಂತ ಪದಗಳಲ್ಲೇ ಇಡೀ ಸಿನಿಮಾ ನಡೀತದೆ. ಒಂದು ಗೀತೆ ನೀವು ಕೇಳಿದಿರಿ, ಪದಗಳು ತುಂಬಿದ ಕಮನವಿದೆಯಲ್ಲ, ಹೃದಯವೇ ಅಡಗಿದೆ ಇದರಲ್ಲಿ ಅಂತ. ಎಷ್ಟು ಚಂದವಾದ ಸಾಲುಗಳು ಆ ಕಾಲಕ್ಕೆ ಬಂದಿದಂಥದ್ದು. ಅಂಥದ್ದನ್ನೇ ಒಂದು ಎಳೆಯನ್ನಾಗಿ ಇಟ್ಟುಕೊಂಡು ಯಾರೇ ನೀನು ಚೆಲುವೆ ಚಿತ್ರ ರಚನೆಯಾಗಿದೆ. ಅತ್ಯಂತ ಅದ್ಭುತವಾದ ಸಿನಿಮಾ. ಸಂಗೀತ ಅದೇ ಮೊದಲು ಕನ್ನಡದಲ್ಲಿ ನಟಿಸಿದ್ದು ಮತ್ತು ಅದೇ ಕೊನೆ ಅಂತ ನಾನು ಕೂಡ ಭಾವಿಸ್ತೀನಿ. ರವಿಚಂದ್ರನ್ ಅವರು ಇದರಲ್ಲಿ ಅಪರೂಪವಾದ ಅಭಿನಯ, ಅದಕ್ಕೆ ಸಂವಾದಿಯಾದಂತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವ್ರದ್ದು. ಅದರ ಗೀತೆ ಎಷ್ಟು ಅಪರೂಪವಾಗಿದೆ ಅಂದರೆ ಮನ ಒಂದು ರೀತಿ ಅರಳತ್ತೆ. ಎಂದು ಯಾವ ಕ್ಷಣದಲ್ಲಿ ಇವರಿಬ್ಬರು ಒಂದಾಗ್ತಾರೋ ಅಂತ ಕೂತು ನೋಡುವಂಥ ಪ್ರೇಕ್ಷಕರು ಅದೇ ಹೇಳಿದ ಹಾಗೆ ಕುರ್ಚಿಯ ತುದಿಯಲ್ಲಿ ಕೂತು ನೋಡುವಂಥ ಸಿನಿಮಾ. ತುಂಬ ಅದ್ಭುತವಾದ ಸಿನಿಮಾದ ಈ ಗೀತೆ ಈಗ ನಿಮಗಾಗಿ.

ಪ್ರಿಯ ಕೇಳಿದರೆ, ನಾನು ಬೇಸಿಗೆ ಸಂದರ್ಭದಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೆಚ್ಚಾಗಿ ಹೋಗ್ತಾ ಇದ್ದೆ, ಪಕ್ಕದ ಹಳ್ಳಿ. ಅಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಈ ಸೋಗೆ ಗರಿಯನ್ನು ಸಿಗದು ಅದನ್ನು ಕಡ್ಡಿ ಕಂತೆ ಕಟ್ಟಿ ಮಾರುವಂತ ಎಲ್ಲ ಊರುಗಳಲ್ಲೂ ಇದ್ದಂಥ ಕಾಲ. ಈಗ ಅದೆಲ್ಲ ಬಿಡಿಯೋದು, ಎಲ್ಲ ಗೊಬ್ಬರಕ್ಕೆ ಹಾಕಿರು, ಯಾರೂ ಮಾರ್ತಾ ಇಲ್ಲ, ತಾಣ್ತಾ ಇಲ್ಲ. ಅಂಥ ಕಾಲದಲ್ಲಿ ಹತ್ತತ್ತು ಇಪ್ಪತ್ತು ಒಂದೊಂದು ಮನೆಗೆ ಸೂಟ್ಗಳ ಸಿಕ್ಕಿದು ಮಾರ್ತಾ ಇರೋರು. ವ್ಯಾಪಾರಿ ಬಂದಾಗ ಅವನ ಹತ್ರ ಇಟ್ಟು ಒಂದು ಎರಡು ಮೂರು ಅಂತ ಆಗ ನಾಲ್ಕು ಕಾಣೆಗೆ ಒಂದು ಸೀಡು ಮಾರ್ತಾಯಿದ್ರು. ನಾವು ಜೊತೆಲಿ ನಿಂತಿದ್ದು ನಮ್ಮ ದೊಡ್ಡಮ್ಮರ ಮಕ್ಕಳು, ನಮ್ಮ ಸಂತ ಚಿಕ್ಕಮ್ಮ, ದೊಡ್ಡಮ್ಮರ ಅಕ್ಕ ತಂಗಿಯರು ಜೊತೆಲಿ ಎಲ್ಲ ಇದ್ದರು, ಸಣ್ಣ ಹುಡುಗರು ನಮ್ಮ ವಾರ್ಗಿಯವರು. ನಾನೇನು ಮಾಡಿದೆ, ಅವನ ಕಟ್ಟಿಗೆ ಇದು ಮಾಡುವಾಗ ನಾನೊಂದು ಕಟ್ಟಿಗೆ ತೆಗೆದು ಅವನದೇ ಕಟ್ಟಿಗೆ ತೆಗೆದು ಅವನಿಗೆ ಮಾರಿದೆ. ಗುಸು ಗುಸು ಗುಸು ಅಂತ ನಗ್ತಾ ಇದ್ರು ಎಲ್ಲ. ಆಮೇಲೆ ನಮ್ಮ ದೊಡ್ಡಪ್ಪ ಬೈದ್ರು, ಹಿಂಗೆಲ್ಲ ಮಾಡಬಾರ್ದು ಅಂತ, ಅದು ಬೇರೆ ಮಾತು. ಆದರೆ ನಾನು ಯಾಕೆ ಈ ಸಂದರ್ಭ ಹೇಳಿದೆ ಅಂತಂದರೆ, ಜಾಕಿ ಸಿನಿಮಾದಲ್ಲಿ ಉಮೇಶು ಹಳೆ ಪೇಪರ ವ್ಯಾಪಾರ ಮಾಡ್ತಿರ್ತಾನೆ, ಅವನು ತೂಗಿಸ್ತಾ ಇರ್ತಾನೆ, ಆ ಪೆಂಡಿ ಅವಂದೇ ಪೆಂಡಿ ತಗೊಂಡೋಗಿ ಅವನಿಗೆ ಕೊಟ್ಟು ಪುನೀತ್ ರಾಜ್ಕುಮಾರು ಒಂದು ಇನ್ನೂ ತಗೊಂಡೋಗ್ತಾನೆ ದುಡ್ಡಿಸ್ಕೊಂಡು ಅಂತ. ಅವನು ಅವಳು ಗೆಳತಿ ಇದ್ದಳು, ನೀವು ಮೋಸ ಮಾಡಿದ್ದಲ್ವ, ಅದೇ ಎಲ್ಲಾರ ಉಂಟೆ, ಅವನು ನಿದ್ದೆ ಮಾಡ್ದಂಗೆ ಬುದ್ಧಿ ಕಲಿಸಿ ಬಂದಿದ್ದೀನಿ ಅಂತ ಒಂದು ಚಾಣಾಕ್ಷ ಉತ್ತರ. ಅಂದರೆ ವಯೋಮಾನ ಹೆಂಗಿರುತ್ತೆ ಅಂದರೆ, ಉಡಾಳ ಬುದ್ಧಿ ಉಡಾಳ ಬಸಿಯ ಅಂತೀವಲ್ಲ ಅಂಥ ವಯಸ್ಸು. ಅದರಲ್ಲೊಂದು ಸಣ್ಣ ತುಂಟತನ, ಸಣ್ಣ ಮೋಸ, ಸಣ್ಣ ಕಳ್ಳತನ, ನಾಯಕ ನಾಯಕಿಯರನ್ನ ಹುಡುಗಿಯರನ್ನ ಕಾಲೆಳೆಯೋದು, ಚುಡಾಯಿಸೋದು, ಈ ಥರದ್ದೆಲ್ಲ ಒಂದು ರೀತಿ ಲವಲೌಕಿಯ ಪಾತ್ರ. ಜಾಕಿ ಚಿತ್ರದಲ್ಲಿ ಇಂಥ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದಂಥ ನಾಯಕ ನಟ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್. ಆ ಚಿತ್ರದಲ್ಲಿ ಜಾಕಿ ಜಾಕಿ ಅಂತ

ಒಂದು ಹಾಡಿದೆ ಯಕ್ಕ ರಾಜಾರಾಣಿ ಅಂದ್ರೆ ನಾವು ಈಗ ಹೇಳಿದ್ನಲ್ಲ ಹಾಗೆ ಖಂಡಿತವಾಗಿಯೂ ಅದರಲ್ಲೊಂದು ಕೆಟ್ಟ ಚಟಗಳೆಲ್ಲ ದೊಡ್ಡ ಚಟ ಆಕ್ಚುಲಿ ಸ್ಪೀಟು ಅದಂತದ್ದ ಅದನ್ನು ಕೂಡ ಆಡಿ ಅದರಲ್ಲಿ ಲಾಭ ಗಳಿಸುವಂತ ಚಾಣಾಕ್ಷತನ ಇದೆಯಲ್ಲ ಅದು ತುಂಬಾನೇ ಗ್ರೇಟ್ ಬಿಡಿ. ಅದರಲ್ಲಿ ಕಲಿಬೇಕಾದ ಭಾರಿ ಇದೆ ವಿಷಯ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಎರಡೂ ಜಡೆಯನ್ನ ಎಡವಟ್ಟಾಯ್ತು ಇಂಥದೆಲ್ಲ ಎಡವಟ್ಟು ಮಾಡ್ಕೊಳೋದು ಏನೋ ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾನೆ ಎಲ್ಲದರಲ್ಲೂ ಯಶಸ್ಸು ಕಾಣಲ್ಲ ಅದ್ರಾಗ ಮೋಸ ಹೋಗೋದು ಇರುತ್ತೆ. ಅಂಥದ್ದೊಂದು ಸಿನಿಮಾದ ಗೀತೆ ಈಗ ನಿಮಗಾಗಿ. ಇದರ ನಡುವೆಯೂ ಒಂದು ಸುಂದರವಾದ ಸರಳ ಸ್ನೇಹದ ಪ್ರೀತಿ ಅಂಕುರಿಸ್ತದೆ. ಆಗ ಬರುವಂತ ಒಂದು ರಿಲ್ಯಾಕ್ಸ್ ಸಾಂಗ್ ಅಂತೀವಲ್ಲ ಚಿತ್ರದಲ್ಲಿ ಬರುವಂತ ಒಂದು ರಿಲ್ಯಾಕ್ಸ್ ಸಾಂಗ್ ಅಲ್ಲಿವರೆಗೂ ಹುಡುಗ ಹುಡುಗಿ ಅರ್ಥ ಮಾಡ್ಕೊಳ್ಳೋದಾಗಿರುತ್ತೆ. ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ ನಂತರ ಒಂದು ರಿಲ್ಯಾಕ್ಸ್ ಸಾಂಗ್ಗಳಂತ ಸಾಮಾನ್ಯವಾಗಿ ರಾಜ್ಕುಮಾರ್ ಕಂಪ್ನಿಯಲ್ಲಿ ಇರುವಂತಹ ಚಿತ್ರದಲ್ಲಿ ಬರುವಂತಹ ಹಾಡುಗಳು. ಹಾಗಾಗಿ ಅಂಥದ್ದೊಂದು ಗೀತೆ ಎರಡು ಜಡೆಯನ್ನು ಅಂತ ಒಂದು ಗೀತೆ. ತುಂಬಾ ಅಪರೂಪವಾಗಿ ಭಾರಿ ಚಂದವಾದ ಹಾಡು. ಇತ್ತೀಚಿನ ಮೆಲೋಡಿ ಗೀತೆಗಳಲ್ಲಿ ಅದು ಅಪರೂಪವಾದ ಗೀತೆ. ತುಂಟ ಸಾಹಿತ್ಯವನ್ನು ಬರೆದಂತ ಯೋಗರಾಜ್ ಭಟ್ಟು ಕೂಡ ಇಂಥವೆಲ್ಲ ಹಾಡುಗಳನ್ನು ಬರೀತಾರೆ ಅನ್ನೋದು ಭಾರಿ ಸಂತೋಷವಾದ ವಿಚಾರ. ಇದಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಅಂತ ಗೀತೆ ಈಗ ನಿಮಗಾಗಿ.

ಪ್ರಿಯ ಕೇಳಿದರೆ, ವಿಷ್ಣುವರ್ಧನ್ ಖುಷ್ಬು ಅವರು ನಟಿಸಿದಂಥ ಚಿತ್ರ ಹೃದಯ ಗೀತೆ. ಇದರಲ್ಲಿ ಬರುವಂಥ ಒಂದು ಗೀತೆ ಯುಗ ಯುಗಗಳೇ ಸಾಗಲಿ ಅಂತ. ಈ ಚಿತ್ರದ ಕತೆ ತಮಗೆಲ್ಲ ಗೊತ್ತೇ ಇದೆ. ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಅನಿವಾರ್ಯ ಕಾರಣದಿಂದಾಗಿ ಆ ನಾಯಕಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿಬಿಡ್ತಾಳೆ. ಅವಳು ಯಾವುದೋ ಒಂದು ರಾಷ್ಟ್ರಮಟ್ಟದ ಕ್ರೀಡೆಗೆ ಹೋಗಬೇಕಾಗಿರುತ್ತೆ. ಆಕೆ ಅಪರಾಧಿ ಅಂತ ಗೊತ್ತಾದರೆ ಕ್ರೀಡೆಗೆ ಪಾರ್ಟಿಸಿಪೇಟ್ ಮಾಡೋಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಆ ಆರೋಪವನ್ನು ತಾನೇ ನಾಯಕ ತನ್ನ ಮೇಲೆ ಹೊತ್ಕೊಂಡು ಅವನು ಶಿಕ್ಷೆಗೊಳಗಾಗ್ತಾನೆ. ಯಾಕೆ ಈ ಸಂದರ್ಭ ತುಂಬ ಗಹನವಾಯಿತು ಅಂತಂದರೆ, ನಮ್ಮ ಗೆಳೆಯರೊಬ್ಬರು ತುಂಬ ಇನ್ನೂ 18-25 ವರ್ಷ ಇರ್ಬೋದು, ತುಂಬ ಇಷ್ಟಪಡ್ತಾ ಇದ್ದ ಒಂದು ತನ್ನ ಸೋದರ ಮಾವನ ಮಗಳನ್ನೇ. ಮನೆಯವರೆಲ್ಲ ಬೇಡ ಅಂದರೂ ಕೂಡ ತನ್ನ ಸೋದರ ಮಾವನ ಮಗಳೇ ಆದರೂ ಕೂಡ ಬೇಡ, ಯಾಕೆ ಹಾಗೆ ಹೇಗೆ ಅಂತ ಇದ್ರು ಕೂಡ ತುಂಬ ಅಪರೂಪವಾಗಿ ಅವರು ಪ್ರೀತಿ ಪಡ್ತಾಯಿದ್ರು. ಇನ್ನೇನು ಮದುವೆನೇ ಆಗುತ್ತೆ ಅನ್ನೋ ಹತ್ತಿರದಲ್ಲಿ ಅವನ ಪರಿಸ್ಥಿತಿ ಏನಾಗ್ತದೆ ಅಂದರೆ, ಅವನು ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಯಾವುದೋ ಒಂದು ಲಾರಿಗೆ ಸಿಕ್ಕಿ ತೀರೋಗ್ಬಿಡ್ತಾನೆ. ಅವನು ಇದೊಂದು ಗೀತೆ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಅವನು ಎಲ್ಲಿ ಕೆಲಸ ಮಾಡ್ತಾಯಿರಲಿ ಏನು ಮಾಡ್ತಾಯಿರಲಿ ಈ ಗೀತೆ ಹಾಡೇ ಆಡ್ತಿರ್ತಾನೆ. ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ಯಾರೇ ವಿರೋಧ ಪಟ್ಟರು ಕೂಡ ನಾನು ನೀವು ಯುಗ ಯುಗದಲ್ಲಿ ನಮ್ಮ ಪ್ರೀತಿ ಶಾಶ್ವತವಾದ್ದು, ಯಾವತ್ತೂ ನಾವು ಒಂದಾಗಲೇಬೇಕು, ಯಾರು ತಡೆದ್ರೂ ಆಗಲ್ಲ ಅಂತ ಒಂದು ಹಾಡು ಹೇಳ್ತಲೇ ಇದ್ದ. ನಿಜವಾಗಲೂ ಯಾವಾಗ ಈ ಗೀತೆ ಬಂದರೂ ಕೂಡ ಅದೇ ಸಂದರ್ಭ ನನಗೆ ನೆನಪಾಗ್ತದೆ. ಬೇಡ ಬಿಡೋ, ಅಷ್ಟೊಂದೆಲ್ಲ ವಿರೋಧ ಇದ್ದ, ನೀವು ಯಾಕೆ ಮಾಡ್ಕೋಬೇಕು ಅಂದರೆ ಆಗೋದೇ ಇಲ್ಲ, ನಾನು ಇಷ್ಟಪಟ್ಟಿದ್ದೀನಿ ಆಗಬೇಕು ಅಂತ ಒಂದು ಹಠ ತೊಟ್ಟಂಥ ಹುಡುಗ ವಿಧಿಯ ಆಟಕ್ಕೆ ಬಲಿಯಾಗಿಬಿಡ್ತಾನೆ. ಆ ಗೀತೆ ಯಾವಾಗ ಬಂದರೂ ಈ ಸಂದರ್ಭ ನೆನಪಾಗ್ತದೆ. ಆ ಸಿನಿಮಾದಲ್ಲೂ ಕೂಡ ಇದೇ ರೀತಿ ಒಂದು ರೀತಿ ವಿಷಾದದ ಸಂಗತಿ ನಡೀತದೆ. ಪ್ರೀತಿ ಪಟ್ಟವರ ನಡುವೆ ಒಂದು ವಿಧಿ ಆಟ ನಡೀತದೆ. ಅಂಥ ಸಂದರ್ಭದಲ್ಲಿ ಈ ಗೀತೆ ನೆನಪಾಗುತ್ತೆ. ಅಂಥದ್ದೊಂದು ಗೀತೆ ಈಗ ನಿಮಗಾಗಿ. ತಾತ್ವಿಕ ಗೀತೆಗಳನ್ನು ರಚಿಸುವುದರಲ್ಲಿ ಎಂ.ಎನ್. ವ್ಯಾಸರಾವ್ ಅವರು ಎತ್ತಿದ ಕೈ. ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಈ ಗೀತೆಯನ್ನು ಎಂ.ಎನ್. ವ್ಯಾಸರಾವ್ ಅವರು ರಚಿಸಿದ್ದಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅಷ್ಟೇ ಅದ್ಭುತವಾದ ಗೀತೆಯನ್ನು ಹಾಡಿದ್ದಾರೆ. ಈಗ ನಿಮಗಾಗಿ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಪ್ರಿಯ ಕೇಳುಗರೆ, ಚಿತ್ರಚೇತ್ರ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮರೆಯಲಾಗದ ಕತೆ ಚಿತ್ರದ್ದು. ಅದೆಷ್ಟೋ ಸಾಹಿತ್ಯಗಳನ್ನು, ಸಂಗೀತಗಳನ್ನು ನೀಡಿದಂತಹ ಚಿ ಉದಯಶಂಕರ್ ಅವರು ಅದೆಷ್ಟೋ ಚಿತ್ರಗಳಿಗೆ ಸಂಭಾಷಣೆ, ಹಾಡು, ಹಾಡಿನ ರೂಪದಲ್ಲಿ ಸಂಭಾಷಣೆ, ಸಂಭಾಷಣೆಯ ರೂಪದಲ್ಲಿ ಹಾಡು, ಇವಿಷ್ಟನ್ನು ಕೊಟ್ಟಂತಹ ವ್ಯಕ್ತಿ. ಹೇಳಿ ಕೇಳಿ ಇದೊಂದು ರೀತಿ ಕಥೆಯೇ, ಚಿತ್ರದ ಹೆಸರೇ ಹೇಳುವಂತೆ ಮರೆಯಲಾಗದ ಕಥೆ. ಅದರಲ್ಲಿ ಬರುವಂತಹ ಒಂದು ಗೀತೆ ಅಂತೂ ನಿಜವಾಗ್ಲೂ ಆ ಕಾಲಕ್ಕೆ ಒಂದು ರೀತಿ ರಾಷ್ಟ್ರಗೀತೆಯಾಗಿತ್ತು ಪ್ರೇಮಿಗಳಿಗೆ. ಬರೆಯುವೆ ನಿನಗಾಗಿ. ಈಗಾದರೂ ಫೋನ್ ಇದೆ, ಮತ್ತೊಂದಿದೆ, ಮೆಸೇಜ್ ಇದೆ, ಏನೇನೋ ಮಾಡಿ ಆ ಕೂಡಲೇ ಮೆಸೇಜ್ ಮಾಡಿಬಿಡ್ತಿದ್ರು. ಪ್ರೀತಿ ಪತ್ರವನ್ನ ಬರೆಯೋದು ಅಂತಂದ್ರೆ ಅದು ಎಂಥ ಪದಗಳನ್ನು ಜೋಡಿಸ್ತಾ ಇದ್ರು ಅಂದ್ರೆ ಹೇಳೋದಕ್ಕೆ ತೀರದು. ಬರೆಯುವೆ ನಿನಗಾಗಿ ಅಂತ ಗೀತೆ ಅದು ಆ ಕಾಲಕ್ಕೆ ತುಂಬಾ ಅಪರೂಪವಾದ ಗೀತೆ. ಪತ್ರವನ್ನೇ ನಂಬಿದ್ದಂತಹ ಕಾಲ ಪ್ರೇಮಿಗಳಾಗಲಿ, ಮತ್ತೊಂದು ಸಂಬಂಧಿಕರಾಗಲಿ ಇರುವಂತಹದ್ದು. ಚಿ ಉದಯಶಂಕರ್ ಅವರು ಈ ಗೀತೆಯನ್ನು ಎಷ್ಟು ಅಪರೂಪವಾಗಿ ಬರೆದಿದ್ದಾರೆ ಅಂದರೆ, ಅದರ ಕೆಲವು ಗೀತೆಗಳನ್ನ ಸಾಲುಗಳನ್ನು ಕೇಳಬೇಕು ನೋಡಿ. ಇಲ್ಲಿ ಹುಣ್ಣಿಮೆಯ ದೀಪದಲ್ಲಿ, ತಣ್ಣನೆಯ ರಾತ್ರಿಯಲ್ಲಿ, ಸಂಪಿಗೆಯ ತಂಪಿನಲ್ಲಿ, ಇಂಪಾದ ರಾಗದಲ್ಲಿ ನಾ ಬರೆಯುವೆ.

ಅರಗಿಳಿಯ ಭಾಷೆಯಲ್ಲಿ, ಕೋಗಿಲೆಯ ರಾಗದಲ್ಲಿ, ಹಂಸನೆಡೆ ತಾಳದಲ್ಲಿ ನಾ ಬರೆಯುವೆ ಹೊಸ ಕವಿತೆಯನ್ನು ಅಂತ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ರಿ, ಇದೆಲ್ಲ ಒಂದು ರೀತಿ ಲಾಲಿತ್ಯವಾದ ಪದಗಳು. ಹುಣ್ಣಿಮೆ ರಾತ್ರಿ ದೀಪ ಅಂದರೆ ಹುಣ್ಣಿಮೆ ದೀಪ ಎಷ್ಟು ಪ್ರಖರ ಆಗಿರೋದಿಲ್ಲ, ಅದೊಂದು ರೀತಿ ಏನೋ ಒಂದು ಮನೋಭಾವನೆಯನ್ನು ಸೃಷ್ಟಿ ಮಾಡುವಂಥ ಸನ್ನಿವೇಶ ಸೃಷ್ಟಿ ಮಾಡುವಂಥದ್ದು. ಇತ್ಲಾಗ ಬೆಳಕು ಅಲ್ಲ, ಇತ್ಲಾಗ ಮೊಬ್ಬು ಅಲ್ಲ ಅಂತ ಎಲ್ಲ ಭಾವನೆಗಳು ಒಂದು ರೀತಿ ಸರಸರ ಸರಸರ ಬರುವಂಥ ಸಮಯ ಅದು. ತಣ್ಣನೆ ರಾತ್ರಿ ನೋಡಿ, ಅಲ್ಲಿ ರಾತ್ರಿ ಎಷ್ಟು ತಣ್ಣಗಿರ್ತದೆ ಅಂತ. ಸಂಪಿಗೆಯ ತಂಪು ಅಂದರೆ ವಾತಾವರಣದಲ್ಲಿ ಕುಶಲತೆ, ಕಂಪು, ಘಮ ಘಮ ಇದೆಲ್ಲ ಇರ್ತದೆ. ಇಂಪಾದ ರಾಗದಲ್ಲಿ ಎಷ್ಟು ಎಷ್ಟೂ ಕೂಡ ಒಂದಕ್ಕೊಂದು ಶೃಂಗಾರ ರಸವನ್ನು ಅತ್ಯಂತ ಉದ್ರಿಕ್ಕಕ್ಕೆ ಕಳಿಸುವಂಥ ಒಂದು ಪದಗಳನ್ನು ಬಳಸಿರ್ತಾರೆ. ತೆಲುಗಿನಿಂದ ಬಂದಂಥ ರಂಗರಾವ್ ಮತ್ತು ಉಪೇಂದ್ರ ಅವರು ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಂಗೀತವನ್ನು ಹೇಗೆ ರಚಿಸಬೇಕು ಅನ್ನೋದು ಒಂದು ರೀತಿ ಕರತಲಾಮಲಕವಾಗಿದ್ದಂತಹ ಸಂಗೀತ ನಿರ್ದೇಶಕರು. ಈ ಗೀತೆಗೆ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಚಿ ಉದಯಶಂಕರ್ ಅವರ ಈ ಶೃಂಗಾರ ಪ್ರಧಾನವಾದ ಗೀತೆ ಈಗ ನಿಮಗಾಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿತ್ರ ಮರೆಯಲಾಗದ ಕಥೆ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಪ್ರಿಯ ಕೇಳಿದರೆ, ಚಿತ್ರಚೈತ್ರ ಕಾರ್ಯಕ್ರಮದ ಮುಂದಿನ ಗೀತೆ ಬೇಸಿಗೆ ಚಿತ್ರದ್ದು. ಯಾವ ಹೂವು ಯಾರ ಮಡಿಗೋ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ನಾನು ಈ ಮೊದಲೇ ಹೇಳಿದಂತೆ ಶ್ಯಾಮಸುಂದರ ಕುಲಕರ್ಣಿಯವರು ತಾತ್ವಿಕ ಗೀತೆಗಳನ್ನು, ತತ್ವ ಗೀತೆಗಳನ್ನು ಹೇಳುವುದರಲ್ಲೇ ಎತ್ತಿದ ಕೈ. ಇಡೀ ಜೀವನದ ಸಾರಾಂಶವನ್ನು ಕೆಲವೇ ಪದಗಳಲ್ಲಿ ಹಿಡಿದಿಡುವಂಥ ಸಾಮರ್ಥ್ಯವುಳ್ಳವರು ಶ್ಯಾಮಸುಂದರ ಕುಲಕರ್ಣಿ. ಇಂಥದ್ದೊಂದು ಗೀತೆ ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಮೂಡಿಬಂದಿದೆ. ಪ್ರೀತಿ ಎಲ್ಲರಿಗೂ ಸಿಗದಿಲ್ಲ. ಕೆಲವರಿಗೆ ದಕ್ಕಿದರೆ ದಕ್ತು, ದಕ್ಕದೇ ಹೋದರೆ ಇಲ್ಲ. ಇಬ್ಬರು ಪರಸ್ಪರ ಗಟ್ಟಿಯಾಗಿ ಪ್ರೀತಿಸ್ತಾ ಇದ್ರು. ಇವರ ಭಾವನೆಯನ್ನು ಮನೆಯ ಹಿರಿಯರು ಒಪ್ಪಬೇಕಲ್ಲ. ಅಂಥ ಸಂದರ್ಭದಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಸಾಕಿದವರಿಗೆ ಧಿಕ್ಕರಿಸಿ ಒಲವಿನ ಪ್ರೀತಿ ತೋರಿಸಿದ್ದಂಥವರೊಟ್ಟಿಗೆ ಹೋಗಲು ಅದೆಷ್ಟೋ ಮಂದಿ ಇಚ್ಛೆ ಪಡುವುದಂಥ ಕಾಲ ಒಂದಿತ್ತು. ಈಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಈಗಲೂ ಇದೆ, ಅದರಾಗೆ ಎರಡು ಮಾತಿಲ್ಲ. ಆದರೆ ಅಂಥ ಕಾಲದಲ್ಲಿ ಯಾರಿಗೂ ನೋವು ಮಾಡದಂತೆ ಪ್ರೀತಿಯನ್ನೇ ತ್ಯಾಗ ಮಾಡಿದಂಥ ನವ ಯುವಕ ಯುವತಿಯರು ಮನೆಯವರು ಹೇಳಿದವರನ್ನೇ ಮದುವೆಯಾಗಿ ಜೀವನ ಸಾಗಿಸುವುದು, ಅದರಲ್ಲೂ ಸುಖ ಕಂಡಿದ್ದಾರೆ, ಅದರಿಗೆ ಎರಡು ಮಾತಿಲ್ಲ. ಅಂಥ ಸಂದರ್ಭದಲ್ಲಿ ಎದೆಗೆ ಕಲ್ಲಾಕಿಣದು ಅಂತಾರಲ್ಲ, ನಮಗೆ ದಕ್ಕಿದಷ್ಟೇ ದಕ್ಕಿತ್ತು ಅಂತ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೀವಲ್ಲ, ಆ ರೀತಿ. ಅಂದರೆ ನಮ್ಮ ನಿರ್ಧಾರವೇ ಬೇರೆಯಾಗಿರ್ತದೆ, ನಿಸರ್ಗದ ನಿಯಮ ಬೇರೆಯಾಗಿರ್ತದೆ. ಬದುಕು ಬಾಳು ಎಂದಾಗ ಇವೆಲ್ಲ ತ್ಯಾಗಕ್ಕೆ ಸಂಕೇತವಾಗಿರುವಂಥದ್ದು. ಅಂಥ ಸಂದರ್ಭದಲ್ಲಿ ನಿರಾಳವಾಗಿ ಬದುಕನ್ನು ಲಾಲಿತ್ಯವಾಗಿ ನಡೆಸುವಂಥ ಒಂದು ಗೀತೆ ತುಂಬ ಚೆಂದವಾಗಿದೆ. ಯಾವ ಹೂವು ಯಾರು ಮುಡುಗಿರುತ್ತೋ, ಯಾವ ದೇವರು ಮುಡುಗಿರುತ್ತೋ, ಅದು ಎಲ್ಲಿ ಬಿದ್ದೋಗುತ್ತೋ, ಎಲ್ಲಿ ಬದುಕಾಗುತ್ತೋ, ಆದರೂ ಅವರ ಮಾತಾಡುವಾಗ ಅವರ ಭಾವನೆಯೇ ಬೇರೆ ಇರ್ತದೆ. ಒಲವೊಂದು ಕಡೆ, ನೋವೊಂದು ಕಡೆ, ಆದರೂ ಅನಿವಾರ್ಯ ನಿಸರ್ಗದ ನಿಯಮ, ಹಿರಿಯರ ಮಾತುಗಳು, ಒಂದು ರೀತಿ ಕುಟುಂಬಗಳ ಏನು ಹೆಸರು ಅಂತೀವಲ್ಲ, ಹೆಸರು ಉಳಿಸೋದಕ್ಕೆ ಸಲುವಾಗಿ, ತಂದೆ ತಾಯಿ ಹೆಸರು ಉಳಿಸೋದಕ್ಕೆ ಸಲುವಾಗಿ ತಮ್ಮ ಬದುಕನ್ನೇ, ನಮ್ಮ ಪ್ರೀತಿಯನ್ನೇ ದಾರಿ ಎರೆದು ಎಷ್ಟೋ ಜನ ಈಗಲೂ ಸುಂದರವಾಗಿ ಬದುಕಿದ್ದಾರೆ. ಆ ನೆನಪಲ್ಲಿ ಸಿಹಿ ಜೀವನವನ್ನಂತೂ ನಡೆಸ್ತಾ ಇದ್ದಾರೆ. ಅಂಥದ್ದೊಂದು ಗೀತೆ ಈಗ ನಿಮಗಾಗಿ. ಯಾವ ಹೂವು ಯಾರ ಮುಡಿಗೋ, ಬೇಸಿಗೆ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ, ಸಂಗೀತ ವಿಜಯ ಭಾಸ್ಕರ್ ಅವರದು.

ಪ್ರಿಯ ಕೇಳಿದರೆ, ಚಿತ್ರಚೈತ್ರ ಕಾರ್ಯಕ್ರಮದ ಮುಂದಿನ ಗೀತೆ ಯಜಮಾನ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಯಜಮಾನ ಚಿತ್ರ ಒಂದು ಮೈಲಿಗಲ್ಲಿನ ಚಿತ್ರ. ವಿಷ್ಣುವರ್ಧನ್, ಶಶಿಕುಮಾರ್, ಅಭಿಜಿತ್, ಪ್ರೇಮ, ಅರ್ಚನಾ, ಶ್ವೇತಾ, ಪವಿತ್ರ ಲೋಕೇಶ್, ಶೋಭರಾಜ್, ಅವಿನಾಶ್, ಲೋಕನಾಥ್, ಟೆನ್ನಿಸ್ ಕೃಷ್ಣ ಮುಂತಾದವರು ನಟಿಸಿದಂತಹ ಗೀತೆ. ಚಿತ್ರ ಒಂದು ಸಾಂಸಾರಿಕ ಚಿತ್ರ. ವಿಷ್ಣುವರ್ಧನ್ ಆ ಮನೆಯ ಯಜಮಾನ, ದ್ವಿಪಾತ್ರದಲ್ಲಿ ಇದ್ದರೂ ಕೂಡ ಅತ್ಯಂತ ಅಪರೂಪವಾಗಿ ನಟಿಸಿದಂತಹ ಚಿತ್ರ, ಅಪರೂಪವಾದ ಕಥೆ ಇರುವಂತಹ ಚಿತ್ರ. ಈ ಹಿಂದೆ ನಡೆದಂಥ ಅಣ್ಣ ತಮ್ಮಗಳು, ಅದರಲ್ಲಿ ಬರುವಂತಹ ಕಥೆಗಳು, ಇದೆಲ್ಲದಕ್ಕೂ ನಾವು ಸಾಮಾನ್ಯಗೂ ಒಂದು ಸಿನಿಮಾ ನೋಡಿದರೆ ಒಂದು ಕೂಡು ಕುಟುಂಬದಲ್ಲಿ ಬಂದ ಸೊಸೆಯರು ಇಡೀ ಮನೆಯನ್ನು ಒಡೆದು ಚೂರು ಚೂರು ಮಾಡ್ತಾರೆ. ಇದೇ ಸಾಮಾನ್ಯವಾಗಿ ನಡೆದಿದ್ದಂಥ ಕತೆ. ಆನಂತರದಲ್ಲಿ ಬಂದಂಥ ಯಜಮಾನ ಕತೆ ಇಡೀ ದಿಕ್ಕನ್ನೇ ಬದಲಾಯಿಸ್ತಾವತ್ತು. ಬಂದಷ್ಟು ಕುಟುಂಬ ಬಿಗಿಯಾಗ್ತಾ ಹೋಗುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸ್ತಾವತ್ತು. ಅದರಲ್ಲಿ ಯಜಮಾನನ ಪಾತ್ರ ಎಷ್ಟು ಚೆಂದವಾಗಿ ನಿರ್ವಹಿಸಬಹುದು ಅನ್ನೋದನ್ನು ಕಲಿಸಿದಂಥ ಚಿತ್ರ. ಕೊನೆಯ ಸೊಸೆ ಬರುವಂತಹ ಕಾಲಕ್ಕೆ ಬಂದಂಥ ಗೀತೆ ಇದು, ಶ್ರೀಗಂಧದ ಗೊಂಬೆ ಅಂತ. ಇಡೀ ಸಂಸಾರವೇ ಆ ಮದುವೆಗೆ ಸಪೋರ್ಟ್ ಆಗಿ ನಿಲ್ಲುತ್ತದೆ. ಅಣ್ಣ ಮತ್ತು ಅತ್ತಿಗೆ

ಪ್ರಿಯ ಕೇಳಿದರೆ, ತಾಯಿಗೆ ಮಗ ಹೇಗೆ ಇದ್ದರೂ ಅವನು ಮಗನೇ. ಕಳ್ಳ ಸುಳ್ಳ ಒಳ್ಳೆಯವನು ಕೆಟ್ಟವನು ಏನೇ ಆದರೂ ಅವನು ಮಗನೇ ಆಗಿರ್ತಾನೆ. ಪ್ರೀತಿಸಿದ್ದವರಿಗೆ ಅವನು ಎಂಥವನೇ ಆಗಿದ್ರೂ ಅವನು ಪ್ರಿಯಕರನೇ ಆಗಿರ್ತಾನೆ ಅನ್ನೋದು ಒಂದು ಪ್ರಚಲಿತವಾದ ಮಾತು. ಹೆತ್ತವರಿಗೆ ಹೆಗ್ಗಣ ಮದ್ದು, ಕೂಡಿದವರಿಗೆ ಕೋಡಂಗೆ ಮದ್ದು ಅಂತಲ್ಲ ಆ ರೀತಿ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಕೈದಿ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಕಾಲಕ್ಕೆ ತುಂಬ ಶಿಷ್ಟಾಚಾರವಾದ ಹೆಸರುಗಳನ್ನ ಇಡಬೇಕು ಅಂತ ಕಾಲ ಇದ್ದಂಥ ಕಾಲದಲ್ಲೂ ಕೂಡ ಖೈದಿ ಒಂದು ರೀತಿಯ ಅಪರಾಧಿಯನ್ನ ಇನ್ನೊಂದು ಹೆಸರು ಖೈದಿ ಅಂತ ಸಿನಿಮಾ ಹೆಸರು. ಎಷ್ಟು ಚಂದವಾದ ಸಿನಿಮಾ ಅಂತಂದರೆ, ಸನ್ನಿವೇಶಗಳಿಗೆ ಬಲಿಯಾಗಿ ಎಂತೆಂಥ ವ್ಯಕ್ತಿಗಳು ಏನು ಬೇಕಾದರೂ ಆಗ್ತಾರೆ ಅನ್ನೋದು ಈ ಸಿನಿಮಾದ ಚಿತ್ರಕಥೆ. ಅದರಲ್ಲಿ ವಿಷ್ಣುವರ್ಧನ್, ಆರತಿ ಮತ್ತಿತರರು ನಟಿಸಿದ್ದಾರೆ. ಅದರಲ್ಲಿ ಗೀತೆ ಹೀಗೆ ಬರೀಬೇಕು ಅಂತ ಒಂದು ಏನು ಒಂದು ಕಾಲ ಇದ್ದಂಥ ಕಾಲ, ಒಂದು ಚೌಕಟ್ಟು. ಆದರೆ ಹಿಂಗೆಲ್ಲ ಬರಿಬೋದು ಅನ್ನೋ ಗೀತೆ ಬರೆಯೋಕ್ಕೆ ಶುರು ಮಾಡಿದ್ದೆ ಚೀವ್ ಉದಯಶಂಕರ್ ಅವರು, ಹಂಸಲೇಖ ಅವರು. ಎಂಥ ಪದಗಳನ್ನ ಇಟ್ಕೊಂಡಾದರೂ ಕೂಡ ಬರಿತೀವಿ ಅನ್ನೋದಕ್ಕೆ. ಈ ಗೀತೆ ಎಷ್ಟು ಸೊಗಸಾಗಿದೆ ಅಂತಂದರೆ, ತೆಲುಗಿನ ಒಂದು ರೀತಿ ಸುಸಾವವಾದ ಸಂಗೀತವನ್ನು ಕನ್ನಡಕ್ಕೂ ಕೂಡ ತಂದಂಥವರು ಚಕ್ರವರ್ತಿಯವರು. ಚೀವ್ ಉದಯಶಂಕರ್ ಅವರು ಈ ಚಿತ್ರಕ್ಕೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಎಲ್ಲೋ ಕಂಡ ನೆನಪಂತೆ ನೋಡಿ, ಹಾಡು ಶುರುವಾಗೋದು ಎಲ್ಲೋ ಕಂಡ ನೆನಪು, ಏನೋ ಮಾತಾಡಿಸಿದ ನೆನಪು. ಅಂದರೆ ಕಂಡಂಥ ನೆನಪನ್ನು ಯಾವ ರೀತಿ ವ್ಯಕ್ತಪಡಿಸ್ಬೋದು ಅನ್ನೋದನ್ನು ಎಷ್ಟು ಹಗುರವಾಗಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಉದಯಶಂಕರ್ ಅವರು ಅಂದರೆ, ಅದಕ್ಕೆ ಸೊಗಸಾದ ಗೀತೆಗೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿಯವರು. ಖೈದಿ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ ಹಾಡಿರುವ ಈ ಗೀತೆ 1984 ಬಿಡುಗಡೆಯಾದ ಖೈದಿ ಚಿತ್ರದ್ದು. ಕೇಳಿ ಈಗ ಆ ಗೀತೆ ನಿಮಗಾಗಿ.

0: ಪ್ರಿಯ ಕೇಳಿದರೆ, ಚಿತ್ರ ಚೈತ್ರ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಹುಚ್ಚ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಈ ಗೀತೆಯನ್ನು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರು ತಾತ್ವಿಕ ಗೀತೆಗಳನ್ನು ಬರೆಯುವುದರಲ್ಲಿ ನಿಸ್ಸೀಮರು, ತಮಗೆಲ್ಲ ಗೊತ್ತೇ ಇದೆ. ಬೇಕಾದಷ್ಟು ತತ್ವಮಯ ಗೀತೆಗಳನ್ನು ಅವರು ರಚಿಸಿದ್ದಾರೆ. ರಾಜನ್ ನಾಗೇಂದ್ರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ. ಇದರಲ್ಲಿ ರಾಜ್ಕುಮಾರ್ ಒಂದು ರೀತಿ ಲವಲೌಕಿಯ ಪಾತ್ರ. ನಾವು ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯ ಕೆಲವು ಸಾಕ್ಷ್ಯಚಿತ್ರಗಳನ್ನು ನೋಡಿದ್ದೇವೆ. ಅದರಲ್ಲಿ ಅವರೂರಿನ ಬೀರಪ್ಪರ ದೇವರಗುಡಿ ಮುಂದೆ ಪೂಜಾರಿಯೊಬ್ಬರು ಪೂಜೆ ಮಾಡಿಕೊಂಡು ಒಂದು ಈಡ್ಗಾಯನ್ನು ತಂದು ಹೊಡಿತಾರೆ. ಅದನ್ನೇ ಕಾಯ್ತಾ ಇದ್ದಂಥ ಊರಿನ ಎಲ್ಲ ಮಕ್ಕಳು ಒಡೆದ ಚೂರುಗಳನ್ನು ಆಯ್ಕೊಳ್ಳೋಕ್ಕೆ ದಬಾರ್ ಅಂತ ಬಿದ್ದುಬಿಡ್ತಾರೆ. ಅದೇ ಸೀನನ್ನು ಅನಾಮತ್ತಾಗಿ ಬಲೆ ಉಚ್ಚ ಚಿತ್ರದಲ್ಲಿ ಹಾಕ್ಕೊಂಡಿದ್ದಾರೆ ಈ ಹಾಡಿನ ಆರಂಭದಲ್ಲಿ. ನಾವೆಲ್ಲ ಇದನ್ನೆಲ್ಲ ಮಾಡಿದ್ದಂಥವ್ರು, ಹಾಗಾಗಿ ನಮಗೆ ಇದು ಒಂದು ರೀತಿ ನಮಗೆ ಹೋಲಿಕೆ ಆಗ್ತದೆ. ನಾವು ಕೂಡ ದೇವರು ಬಂತು ಅಂದರೆ ಊರ ಮುಂದೆ ಕಾಯಿ ಹೊಡಿತಿದ್ದಂಗೆ ಇದ್ದು ಬಿದ್ದ ಹುಡುಗಳೆಲ್ಲ ಬಿದ್ದು ಕಾಯಿ ಚೂರು ಮಣ್ಣು ಪಣ್ಣು ಎಲ್ಲ ತಿಂದಿದ್ದಂಥ ಕಾಲ. ಅಂಥ ಸೊಗಸಾದ ನೆನಪಿನ ಜೊತೆ ಒಂದು ತಾತ್ವಿಕ ಗೀತೆ ಇಲ್ಲಿದೆ, ಕಲ್ಲಾದೆ ಏಕೆಂದು ಬಲ್ಲೆ ಅಂತ. ಆ ಗೀತೆ ಆರಂಭವಾಗುವುದೇ ಕಾಯಿ ಒಡೆದು ಕಾಯಿ ಆರಿಸಿಣಕ್ಕೆ ತಿನ್ನಕ್ಕೆ ಶುರುವಾದಾಗ ಯಾಕಿಂಗೆ ಬರುತ್ತೆ ಅಂದರೆ, ಒಂದು ತತ್ವದ ಗೀತೆಯನ್ನು ಹೇಳುವಾಗ ಭಕ್ತಿ ಮತ್ತು ಹಸಿವು ಇವೆರಡನ್ನ ಹೋಲಿಕೆ ಮಾಡ್ಕೊಂತ ಹೋಗ್ತಾರೆ. ಇದರ ನಡುವೆ ಡಾಂಬಿಕತೆ ಮತ್ತು ವೈಭವೀಕರಣ ಇವೆಲ್ಲ ಹೇಗೆ ನಡೀತಾ ಇದೆ ಅಂತ. ದೇವರನ್ನ ನಮ್ಮಂತೆ ಸತೀಸೂತರು ಮಕ್ಕಳು ಅವನಿಗೂ ತೊಂದರೆ ತಾಪತ್ರೆ ಎಲ್ಲ ಕಟ್ಟಿ ಅವನು ನಮ್ಮಂಗೆ ಸಾಮಾನ್ಯ ವ್ಯಕ್ತಿ ಹಂಗೆ, ಅವನಿಗೂ ಕಷ್ಟ ಇದೆ, ಸುಖ ಇದೆ, ಗಂಡ ಇದೆ, ಹೆಂಡತಿ ಇದೆ, ಮಕ್ಕಳು ಇದೆ, ಸಂಸಾರದ ಜಂಜಡ ಎಲ್ಲ ಇದೆ. ಹಾಗಾಗಿ ನಾವು ಅವನ ಜೊತೆಲೇ ಇರ್ಬೋದು. ನಮ್ಮಷ್ಟೇ ನಮ್ಮ ತಪ್ಪುಗಳನ್ನು ಅವ್ರಿಗೂ ಒರೆಸಿ ಅವ್ರ ತಪ್ಪುಗಳು ಇವರೇ ಮಾಡ್ಕೊಂಡು ಸಮೀಕರಣಗೊಳಿಸ್ಕೊಂಡು ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಡಾಮಿಕತೆಯನ್ನು ಇಲ್ಲಿ ಹೇಳುವಂಥ ಗೀತೆ ಕಲ್ಲಾದೆ ಏಕೆಂದು ಬಲ್ಲೆ ಅಂತ. ಈಗ ನಿಮಗಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವಂಥ ಬಲೆ ಹುಚ್ಚ ಚಿತ್ರದ ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತವರ ಗೀತೆ ಈಗ ನಿಮಗಾಗಿ.
1: ಕಲ್ಲಾದೆ ಏಕೆಂದು ಬಲ್ಲೆ ಶಿವನೇ.

ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 MHz ಗಳಲ್ಲಿ ಮೂಡಿಬಂದಿತು.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಜ್ಞಾನದೇವಿಗೆ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಿಯ ಕೇಳಿದರೆ, ನಮ್ಮನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕೋಡ್ ಸಂಖ್ಯೆ 081772.

0: ನಮಸ್ಕಾರ
1: ರೀ. ನಮಸ್ತೆ ಸರ್, ಶಿವಲಿಂಗಯ್ಯ ಹಿರೇಮಠ ಮಾತಾಡೋದು ಸರ್.
0: ಶಿವಲಿಂಗಯ್ಯ ಹಿರೇಮಠ ಅವರೇ,
1: ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳ್ಕೋಡ್ರಿ.
0: ನಿಮ್ಗೆ ಎಷ್ಟು ಚಂದವಾಗಿ ಎಷ್ಟು ಇಲ್ಲೆಲ್ಲ ಕಷ್ಟಪಡ್ತಾರೆ ದೂರವಾಣಿ ಸಿಗೋದಿಲ್ಲ ಸಿಗೋದಿಲ್ಲ ಅಂತ. ಎಷ್ಟು ಬೇಗ ಸಿಗುತ್ತೆ ನಿಮಗೆ ಮತ್ತೆ ಪುತ್ತೂರಿನವ್ರಿಗೆ? ಹೇಗೆ ಮಾಡ್ತೀರಾ ಅಂತ ಹೇಳಿ. ನಮ್ಮ ಇತರೆ ಅಲ್ಲ, ಯಾವ ತರ ಮಾಡೋದು ಅಂತ ಒಂಚೂರು ಟೆಕ್ನಿಕ್ ಹೇಳ್ಕೊಡಿ ನಮ್ಮ ಇತರೆ ಕೇಳಗರು. ಸಿಗದ್ದು
1: ಮಾತಾಡ್ರೆ 10-29 ಆಗುದನ್ನ ನಾ ಕಾಲ್ ಬಿಡಂಗಿಲ್ಲ ಸರ್, ಪ್ರಯತ್ನ ಮಾಡ್ತಾನೆ.
0: ಒಂದೇ ಫೋನ್ ಅಲ್ಲಿ ಮಾಡ್ತೀರಾ ಏನು?
1: ಏನ್ರಿ,
0: ಒಂದೇ ಫೋನ್ ಇಟ್ಕೊಂಡಿರ್ತೀರಾ, ಎರಡ್ ಮೂರು ಇಟ್ಕೊಂಡಿರ್ತೀರಾ?
1: ಇಲ್ಲ ಸರ್, ಒಂದೇ ಫೋನ್ ರೀ.
0: ಒಂದ್
1: ದೊಡ್ಡ ಫೋನ್ ಅದರಿ, ಅದ್ರ ಕಾರ್ಯಕ್ರಮ ಕೇಳ್ತಿರ್ತೀನಿ. ಒಂದ್ ಲನ್ ಫೋನ್ ಅದರಿ, ಅದ್ರಲ್ಲಿ ಸಣ್ಣ ಫೋನ್ ಅದರಿ, ಅದ್ರಲ್ಲಿ ಪ್ರಯತ್ನ ಮಾಡ್ತಾರೆ.
0: ಈಗ ತಮಗೊಂದು ಪ್ರಶ್ನೆ, ತುಂಬಾ ಕಷ್ಟವಾಗಿದೆಯೋ ಗೊತ್ತಿಲ್ಲ, ಸುಲಭ ಆಗಿದೆಯೋ?
1: ಏನ್ ಸರ್ ಕೇಳಿ ಸರ್, ಬಂದ್ರೆ ಹೇಳ್ತಂತ ಬರ್ಲಿಕ್ಕೆ ಇಲ್ರಿ.
0: ಕೆನಡಾದ ರಾಜಧಾನಿ ಯಾವುದು
1: ಸರ್? ಒಟ್ಟಾವ.
0: ಹಾ, ಏನ್ರಿ ನೀವು
1: ಸರ್? ನಮ್ಮಲ್ಲಿ 18 ನಾವಿ ಸರ್ ಅಂತ ಹೇಳಿದ್ರು ಸರ್. 150 ದೇಶಗಳ ರಾಜ್ಯದ ರಾಜಧಾನಿಗಳನ್ನು ಮತ್ತೆ ನಮ್ಮಲ್ಲಿ ಬರುವಂತ ಎಲ್ಲಾ ರಾಜ್ಯಗಳ ರಾಜಧಾನಿಗಳನ್ನು ಬಯಾಟ್ ಮಾಡಿಸಿದ್ರು ಸರ್.
0: ಓ, 10th ಕ್ಲಾಸ್ ನಲ್ಲಿ
1: ಮುಗಿತ 20 ಆದ್ರಿ.
0: 20 ಆದ್ರೂ ಎಷ್ಟು ಚಂದವಾಗಿ ನೆನಪಿಟ್ಕೊಂಡಿದ್ದಾರೆ ನೀವು.
1: ಹೌದು ಹೌದು.
0: ಹಂಗಾರೆ ಎಲ್ಲಾ ಕೇಳಿ ಎಲ್ಲಾ ರಾಜ್ಯದ ಹೆಸರುಗಳು ಹೆಚ್ಚು ಕಮ್ಮಿ ಹೇಳ್ಬಿಡ್ತೀರಾ ನೀವು? ಏ, ತುಂಬಾ ಖುಷಿ ಆಯ್ತಪ್ಪ, ತುಂಬಾ ಸುಲಭದ್ದೇ ಆದಂಗ ಆತು ನಿಮ್ಗೆ. ನಾನು ಅನ್ಕೊಂಡೆ ಭಯಂಕರ ಕಷ್ಟ ಆಗಿರುತ್ತೆ, ನಾವು ತಯಾರಾಗಿರೋ ಬಾರಿ ಪ್ರವೀಣರು ಅಂತ ತಿಳ್ಕೊಂಡು.
1: ಪ್ರತಿಯೊಂದಕ್ಕೂ ಬರಬೇಕು ಅಂತ ಏನಿಲ್ಲ ಸರ್, ಗೊತ್ತಿಲ್ಲದೆ ಕಲ್ಕೋಬೇಕನ್ನೋದು ಜ್ಞಾನ
0: ಅಲ್ವಾ? ನಿಜ ನಿಜ ನಿಜ, ನೀವು ಈಗ ಹೇಳಿದ್ರಲ್ಲ ಅದು ಒಪ್ಕೊಳ್ಳೋದಾತು. ಓಕೆ, ಧನ್ಯವಾದಗಳು. ಸರಿಯಾಗಿ ಉತ್ತರ ನೀಡಿ ಕರೆ ಮಾಡಿದ್ರಿ, ಕರೆ ಮಾಡಿ ಸರಿ ಉತ್ತರ ನೀಡಿ ಧನ್ಯವಾದಗಳು.
1: ಆದ್ರೆ ಒಂದ್ ಮಾತು ಹೇಳ್ತಾರೆ ಸರ್, ಗೊತ್ತಿದ್ದು ಹನಿ ಮಾತ್ರ, ಗೊತ್ತಿಲ್ಲದ ಸಾಗರದಷ್ಟು ಅದ ಸರ್.
0: ಖಂಡಿತವಾಗಿ ಖಂಡಿತವಾಗು, ಒಳ್ಳೇದು. ತುಂಬಾ ಚಂದವಾದ ನುಡಿಯನ್ನು ಹೇಳಿದ್ರಿ, ಧನ್ಯವಾದಗಳು ಕರೆ ಮಾಡಿ ಸರಿ ಉತ್ತರ ಹೇಳಿದ್ದಕ್ಕೆ. ನಮಸ್ಕಾರ.
2: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ
2: ಸರ್. ಬೇಲೂರಿಂದ ಇಂದು.
0: ಬೇಲೂರಿಂದ ಇಂದು ಅವರು ಏನ್ ಮಾಡ್ತೀರಿ ಇಂದು?
2: ಗೃಹಿಣಿ ಸರ್.
0: ಓ, ಗುಡ್. ಈಗ ಬೆಂಗಳೂರಿನ ಹಳೆಯ ಹೆಸರು ಬೆಂದಕಾಳೂರು ಅಂತಾರಲ್ವಾ, ಈಗ ಶ್ರವಣ ಬೆಳಗೊಳದ ಏನಂತಾರೆ ಅದಕ್ಕೂ ಒಂದು ಹಳೆಯ ಅಲ್ಲ ಅಲ್ಲ ಬೇಲೂರ್ದು ಯಾವ್ದು?
2: ವೇಲಾಪುರಿ.
0: ನೋಡಿ, ನಿಮ್ಮೂರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಅಂತದೇ ಒಂದು ಪ್ರಸಿದ್ಧವಾದ ಊರಲ್ವಾ ಅದು? ಅಲ್ಲ, ಅದು ಒಂಚೂರು ನೋಡಿ ಹೇಳಿ ನೋಡೋಣ. ಇನ್ನೊಬ್ರು ಕೇಳಲಾ? ಇಲ್ಲ, ನೀವು ಹೇಳ್ತೀರ, ಪ್ರಯತ್ನ ಮಾಡ್ತೀರಾ?
2: ಇಲ್ಲ ಸರ್, ಕೇಳಿ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ.
3: ನಮಸ್ತೆ ಸರ್.
0: ನೋಡಿ, ಮೇಡಮ್ ಮಾಡ್ಬಿಟ್ರಿ ನಮ್ಮನ್ನ.
3: ನಾನು ಅಲ್ವಾ
0: ನೋಡಿ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರಲ್ಲ, ಜಾಸ್ತಿ ದಿವಸ ನಮ್ ಗಂಡ ಧ್ವನಿ ಬರ್ಲಿಲ್ಲ ಅಂದ್ರೆ ಹೆಚ್ಚು ಆಗಿ ಹೆಣ್ಮಕ್ಳ ಧ್ವನಿನೇ ಬರ್ತಾ ಇದೆ. ಹಾಗಾಗಿ ಹೇಳ್ಬಿಡೋಣ, ಯಾಕಬೇಕು ಸಾರ್ ಅಂತ ಹೇಳೋದು ಮೇಡಮ್ ಅಂದ್ರೆ ಸಂತೋಷ. ಅಂದೆ ಅಲ್ವಾ? ಓಕೆ ಹೇಳಿ ತಿಮ್ಮಪ್ಪ ಅವ್ರೆ, ಈಗ ಒಂದ್ ಕೇಳಿದ್ವಿ ಪ್ರಶ್ನೆ, ಕೇಳಿಸ್ಕೊಂಡಿದ್ರಾ? ಸರಿ, ಈ ಬೆಂಗಳೂರ ಹಳೆಯ ಹೆಸರು ಬೆಂದಕಾಳೂರು ಅಂತ ಕರೀತಾರೆ ಅಂತ, ಹೌದಾ? ಈಗ ಅದೇ ರೀತಿ ಶ್ರವಣ ಬೆಳಗೊಳನ್ನ ಏನಂತ ಕರಿತಿದ್ರು ಅಂತ?
3: ಅದು
0: ಈಗ ನಮ್ಮ ಹಾಸನದ ಸುತ್ತಮುತ್ತ ಇರುವಂತ ಎಲ್ಲ ಕೇಳುಗರು ಹೆಚ್ಚು ಕಮ್ಮಿ ಗೊತ್ತು. ನೋಡಿ, ನಿಮಗೆ ನಿಮಗೆ ಮತ್ತೆ ಬೆಳಗಾವಿನರಿಗೆ ಫೋನ್ ಸಿಗುತ್ತೆ, ನಮ್ಮ ಸ್ಥಳೀಯದವರಿಗೆ ಸಿಗಲ್ಲ.
3: ಹೌದು ಸರ್. ಇದು ಶ್ರವಣ
0: ಶ್ರವಣ ಬೆಳಗೊಳಗ
3: ಶ್ರವಣಪುರ ಅಂತ
0: ಸಾಹಿತ್ಯದಲ್ಲಿ ದೊಡ್ಡ ಸಾಹಿತ್ಯದ ಹಳೆಯ ಜೈನ ಸಾಹಿತ್ಯದಲ್ಲಿ ಇದೆ. ಅದು ಪುರ ಅಂತಲೇ ಬರುತ್ತೆ, ಪುರ ಪುರ ಅಂತ ಬರುತ್ತೆ ಒಟ್ಟಿಗೆ. ಗೊತ್ತಾಗ್ತಾ ಇಲ್ವ ತಿಮ್ಮಪ್ಪ ಅವ್ರೆ?
3: ಅದು ಕೇಳಿರ್ಬೋದು ಸರ್ ಎಲ್ಲಿಯಾದ್ರೂ ಅಪರೂಪದಲ್ಲಿ, ಅಂದ್ರೆ ಕೇಳದಿದ್ರೆ ಅದು ನಮಗೆ ಗೊತ್ತಾಗಲಿಲ್ಲ, ಒಮ್ಮೆ ಕೇಳಿದ್ರೆ ಗೊತ್ತಾಗ್ತದೆ.
0: ಅದೇ ಅದೇ ಅದೇ. ಓಕೆ, ಧನ್ಯವಾದಗಳು ತಿಮ್ಮಪ್ಪ ಅವ್ರೆ, ಕರೆ ಮಾಡಿ. ನೋಡೋಣ ಇನ್ನೊಬ್ರು ಕೇಳ್ತೀನಿ. ಮಳೆ ಮಳೆ ಹೇಗಿದೆ?
3: ಮಳೆ ಈಗ ಸ್ವಲ್ಪ ಬಿಡು ಉಂಟು ಸರ್, ನಿನ್ನೆ ಮೊನ್ನೆ ಎಲ್ಲ ಭಾರಿ ಜೋರ್ ಇತ್ತು.
0: ಭಾರಿ ಜೋರ ಬರ್ತಾ ಇದೆಯಾ? ತುಂತುರು ಮಳೆನ?
3: ತುಂತುರ ಅಲ್ಲ ಸರ್, ಜೋರ್ ಮಳೆ.
0: ಓಡಾಡಕ್ಕೆ ಅನುಕೂಲ ಆಗ್ತಾ ಇಲ್ಲ ಓಡಾಡೋದಕ್ಕೆ?
3: ಇಲ್ಲ, ಒಮ್ಮೆಲ್ಲ ಬರ್ತದೆ ಅಂದ್ರೆ ಒಂದು ಗಂಟೆ ಎಲ್ಲ ಬರ್ತದೆ, ಮತ್ತೆ ನಿಲ್ತದೆ ವಾಪಸ್ ಬರ್ತದೆ.
0: ಸರಿ ಸರಿ, ಒಳ್ಳೇದು.
3: ಕಳೆದ ವರ್ಷ ಬಂದಷ್ಟು ಬಿರುಸಾಗಿ ಬರ್ತಾ ಇಲ್ಲ ಸರ್.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ.
4: ಹಾಸನ ಪೆನ್ಷನ್ ಮಾಲೇಜಿಂದ ಲೋಕೇಶ್.
0: ಲೋಕೇಶ್, ನೀವು ಹೇಳಲೇಬೇಕು ಉತ್ತರ ಸರಿ. ಅದು ಉತ್ತರ ಈಗ
4: ಇದು ಕಾತವಾಪುರಿ.
0: ಅಮ್ಮ ನೋಡ್ಬಿಟ್ರು ಬೇಗ ಮೊಬೈಲ್ ಅಲ್ಲಿ. ಹಲೋ.

0: ಕಟ್ಟಾಗೋಯ್ತು ಪಾಪ, ಅವ್ರು ಚೆನ್ನಾಗಿ ಸರ್ಚ್ ಮಾಡ್ತಾರೆ, ಏನು ಮಾಡ್ತಾರೆ, ಖಾತಾಪುರಿ ಚೆನ್ನಾಗಿದೆ, ಒಳ್ಳೆಯ ಹೆಸರು. ಶ್ರವಣಬೆಳಗೊಳಕ್ಕೆ ಇದ್ದಂಥ ಹಳೆಯ ಹೆಸರು ಖಾತಾಪುರಿ ಅಂತ. ಸರಿ ಉತ್ತರ ನೀಡಿದಂಥ ಲೋಕೇಶ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ನಮಸ್ಕಾರ
1: ಸರ್. ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
1: ವಿನಾಯಕೇಪುರ ತಾಲೂಕು ಬೆಟ್ಟದಸುತ್ತಲೇ ದಿನೇಶ್ ಅಂತ ಸರ್.
0: ದಿನೇಶ್ ಅವರೇ, ಈಗ ನಿಮಗೊಂದು ಪ್ರಶ್ನೆ.
1: ಸರ್ ಅದು ಗೊತ್ತಿತ್ತು ಸರ್ ನನಗೆ ಆನ್ಸರ್.
0: ಹೌದಾ, ಹೇಳಿ.
1: ಹೌದು ಸರ್. ಸರ್
0: ಹೇಳಿ ಒಂದ್ಸಲಿ, ನೀವೊಂದ್ಸರಿ ಹೇಳ್ಬಿಡಿ, ನೀವೊಂದ್ಸರಿ ಹೇಳ್ಬಿಡಿ ಉತ್ತರ. ಒಂದೇ ಗೊತ್ತಿತ್ತು,
1: ನೆನಪೋಗ್ಬಿಡುತ್ತೆ ಸರ್.
0: ಹಂಗೆ ಆಗೋದು, ಇರಲಿ ಬಿಡಿ, ಮುಂದಿನ ಹೋಗೋಣ. ಮೈಸೂರಿನಲ್ಲಿ ಇರುವಂತಹ ಬೃಂದಾವನವನ್ನ ವಿನ್ಯಾಸ ಮಾಡಿದಂತಹ ದಿವಾನರು ಯಾರು? ನಿಮ್ಮ ಊರು ಯಾವ್ದು ಅಂದ್ರಿ
1: ಸರ್? ಉಣಾಯಿಸಿ ತಾಲೂಕು ಬೆಟ್ಟದ ಸತ್ಯನಹಳ್ಳಿ.
0: ಹಾ ಹಾ ಹೇಳಿ. ಈಗ ಮೈಸೂರು ಬೃಂದಾವನ ಇತ್ತಲ್ಲ, ಕೆ ಆರ್ ಎಸ್,
1: ಗೊತ್ತು ಗೊತ್ತು.
0: ಅದರ ವಿನ್ಯಾಸ ಮಾಡಿದಂತ ಒಬ್ಬರು ತುಂಬಾ ಪ್ರಸಿದ್ಧವಾದ ದಿವಾನರ ಹೆಸರು, ತುಂಬಾ ಪ್ರಸಿದ್ಧವಾದ ಹೆಸರು. ಹಾ ನೋಡಿ, ಒಂದ್ ಎರಡ್ ಮೂರು ಜನ ಹೇಳ್ಬಿಡಿ, ಸಿಕ್ಬಿಡ್ತಾರೆ. ತುಂಬ ಪ್ರಸಿದ್ಧವಾದರೆ ಒಂದ್ ಇರೋದೇ ಒಂದ್ ಎರಡ್ ಮೂರು ಜನ.
1: ಯಾರು ಅಂತಾನ ಸರ್?
0: ಹಾ ಹೌದು, ದಿವಾನ್ ಹೆಸರು ಅದು.
1: ಬೃಂದಾವನ ಹೆಸರು ಸರ್?
0: ಹಾ, ಬೃಂದಾವನವನ್ನ ವಿನ್ಯಾಸ ಮಾಡಿದರು, ಚೆನ್ನಾಗಿ ರೂಪಿಸ್ತಾರಲ್ಲ, ಕೆ ಆರ್ ಎಸ್ ಕಟ್ಟಿದ್ರು, ವಿಶ್ವೇಶ್ವರಯ್ಯನವರು ಅಂತಾರಲ್ಲ, ಕೃಷ್ಣರಾಜ ಒಡೆಯವರು ಮತ್ತು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ನಡೆದಂತದ್ದು. ಅದಕ್ಕೆ ಕೆಳಗೆ ಬೃಂದಾವನ ಅಂತ ಒಂದು ಇದನ್ ಮಾಡ್ಯಾರಲ್ಲ, ಕಾರಂಜೀವನ, ಹೂವು, ಪಾರ್ಕು ಇದೆಲ್ಲ ಮಾಡಿರಲ್ಲ, ಅದನ್ನ ವಿನ್ಯಾಸ ಮಾಡಿದಂತ. ಹೌದು, ಬೃಂದಾವನ. ಹೌದು, ಗೊತ್ತಾಗ್ತಾ ಇಲ್ವಾ? ನೋಡಿ, ಇನ್ನೊಬ್ಬರು ಕೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ.
2: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ನಿಮ್ಗೆ ಪ್ರಶ್ನೆ ಕೇಳ್ಬೇಕಲ್ವಾ, ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಕೇಳಿಸಿ ಅಂತ ಇರ್ತೀರಾ?
2: ಖಂಡಿತ ಸರ್. ಹೌದು ಸರ್.
0: ಮೈಸೂರಿನಲ್ಲಿರುವಂತಹ ಬೃಂದಾವನ ಇದರ ವಿನ್ಯಾಸವನ್ನ ಮಾಡಿದಂತವರು ಯಾರು ಅಂತ?
2: ವಿನ್ಯಾಸಗೊಳಿಸಿದವರ ಸರ್? ಗಸ್ಟಾವ್ ಅರ್ಮನ್ ಕ್ರಂಬಿಗಲ್ ಅಂತ ಏನೋ ಬರುತ್ತೆ ಸರ್.
0: ಸ್ವಲ್ಪ ತಪ್ಪಾಗಿದೆ ಅಲ್ಲ, ಅವರು ದಿವಾನರು ಕೂಡ ಆಗಿದ್ರು
2: ಸರ್. ಇಸ್ಮಾಯಿಲ್
0: ಮಿರ್ಜಾ ಇಸ್ಮಾಯಿಲ್ ಸರ್. ಮಿರ್ಜಾ ಇಸ್ಮಾಯಿಲ್.
2: ಮಿರ್ಜಾ ಇಸ್ಮಾಯಿಲ್ ಅಲ್ವಾ?
0: ಹೌದು ಹೌದು, ಅವ್ರ ಕಾಲದಲ್ಲಿ ಅತ್ಯಂತ ಒಂದು ಅದೊಂದು ಮೊಘಲ್ ಶೈಲಿಯಲ್ಲಿ ಮಾಡಿರುವಂತ ಒಂದು ಪ್ರತೀತಿ ಇದೆ, ತುಂಬಾ ಚಂದವಾಗಿ.
2: ಇವ್ರೇನ ಇದು ಗಸ್ಟಾವ್ ಅರ್ಮಲ್ ಅದೇನಂತ ನಂಗೆ ಅರ್ಥ ಆಗಲಿಲ್ಲ, ಅದು ಇರ್ಬೋದು ಅನ್ಕೊಂಡಿದ್ದೆ.
0: ಇವ್ರ ಕಾಲದಲ್ಲಿ ತುಂಬಾ ಅದು ವಿನ್ಯಾಸಗೊಳಿಸಿದ್ದು ಮತ್ತೆ ಪ್ರಸಿದ್ಧಿ ಬಂದಿದ್ದು ರಚನೆ ಆಗಿದ್ದು ಇವ್ರ ಕಾಲದಲ್ಲಿ. ಸರಿ, ಉತ್ತರ ನೀಡಿದ್ರೆ ಧನ್ಯವಾದಗಳು.
2: ಮೊಬೈಲ್ ಇದು ಮೊಬೈಲ್ ಶೈಲಿ ಇದ್ರಲ್ಲ ಸರ್ ಇದು?
0: ಹೌದು ಹೌದು ಹೌದು ಹೌದು.
2: ಓಕೆ,
0: ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

0: ನಮಸ್ಕಾರ.
1: ಹಾಂ ನಮಸ್ಕಾರ ಸರ್.
0: ತಮ್ಮ ಹೆಸರು?
1: ಉಮಾ ಪುಟ್ರಾಜ್ ಸರ್.
0: ಉಮಾ ಪುಟ್ರಾಜ್ ಅವರು ಎಲ್ಲಿಂದ?
1: ಹಾಸನ ವಿದ್ಯಾನಗರ.
0: ಹಾಸನಿಂದ ಈಗ
1: ನಾನು.
0: ಹಾಂ ಹಾಂ. ಈಗ ನಿಮ್ಗೆ
1: ಹಿಂದೆ ಬಂತಲ್ಲ ಕಾರ್ಯಕ್ರಮ, ತುಂಬಾ ಚೆನ್ನಾಗಿತ್ತು.
0: ಧನ್ಯವಾದ.
1: ಒಂದಾಳು ವಿಭಿನ್ನ ಕೇಳಕ್ಕೆ ಅಷ್ಟು ಇಂಪಾಗಿತ್ತು.
0: ಧನ್ಯವಾದ.
1: ತುಂಬಾ ಚೆನ್ನಾಗಿ ಬರುತ್ತೆ.
0: ನಿಮ್ಮಂತ ಪ್ರೀತಿಯ ಅಭಿಮಾನಿಗಳಿದ್ದಾಗ
1: ಎಲ್ಲ ಪ್ರೋಗ್ರಾಮ್
0: ಎಲ್ಲ ಚಂದವಾಗಿ ಬಂದೇ ಬರುತ್ತೆ ಅಲ್ವಾ?
1: ನಿನ್ನೆ ಒಗಟು ದಿವಟು ಸಿಕ್ಕಿತ್ತು, ಉತ್ತರ ತಪ್ಪಾಯ್ತು.
0: ಇಲ್ಲಿ ಪ್ರಯತ್ನ ಮಾಡ್ತಾರಲ್ಲ ಅದು ಸಹ
1: ಕೇಳಿ ಯಾವ್ದಾದ್ರು.
0: ಖಂಡಿತ ಈಗ ಕೇಳ್ತೀವಿ. ತುಂಬಾ ಸುಲಭದ್ದೇ. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಅದು ಅಂತ?
1: ಮಂಡ್ಯ.
0: ಅದೇ ಮಂಡ್ಯದಲ್ಲಿ ಎಲ್ಲಿ ಅಂತ ಹೇಳಬೇಕು?
1: ಮಂಡ್ಯನೇ ಅಲ್ವಾ ಸರ್?
0: ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಅದು ಎಲ್ಲಿ ಅಂತ ಹೇಳಬೇಕು? ಅದು ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂತಲೇ ಆಗ್ಬಿಟ್ಟಿದ. ಇನ್ನೊಂದಿದೆ, ನಾವು ಈ ಕಡೆಯಿಂದ ಹೋಗ್ತಲ್ಲ ಸಿಗುತ್ತದು.
1: ರಾಮನಗರ
0: ಅಲ್ಲಪ್ಪ, ಈ ಕಡೆಯಿಂದ ಮೈಸೂರು.
1: ಕ್ಲೂ ಕೊಡ್ತೀರಾ ಸರ್?
0: ಅದು ಕ್ಲೂ ಕೊಟ್ರೆ ಹೇಳೇ ಬಿಡ್ತೀರಾ. ಆ ಸಿಟಿಯನ್ನ ಕಾವೇರಿ ನದಿ ಸುತ್ತರ್ದೈತೆ, ದ್ವೀಪ ಮಾಡ್ಕೊಂಡೈತೆ ಆ ಊರು.
1: ನಂಜನಗೂಡ ಸರ್?
0: ಅಲ್ಲಪ್ಪ. ನೋಡಿ ಮತ್ತೆ ಅದು ಪ್ರಸಿದ್ಧವಾದ ದೇವಸ್ಥಾನ ಕೂಡ ಇದೆ. ನೋಡಿ ಅಲ್ವಾ. ಓಕೆ,
1: ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ ಸರ್ ಕಾರ್ಯಕ್ರಮಗಳೆಲ್ಲ.
0: ಧನ್ಯವಾದಗಳು.
1: ನೀವು ಕೇಳಿದ್ದು ಪ್ರಶ್ನೆ.

0: ಇವತ್ತೇ ಫಸ್ಟ್ ನಾನು
1: ಅಲ್ವಾ, ನೀವು ಸಕ್ಸಸ್ ಆಗ್ಬಿಟ್ರಿ ಹಂಗಾರೆ ಇವತ್ತು ಉತ್ತರ ಕೊಟ್ಟು.
0: ಖುಷಿ ಆಯ್ತು,
1: ಧನ್ಯವಾದ.
0: ನೋಡೋಣ ಅಂತ ಕಾಲ್ ಮಾಡಿದೆ.
1: ಅದೇ ಅದೇ ಅದೇ, ಓಕೆ, ಎಲ್ಲ ಗೊತ್ತಿರುತ್ತೆ. ಚೂರ್
0: ಇನ್ನೊಂದು ವಿಷಯ ಸರ್, ನೀವು ಈಗ ನಾವು ಟಿವಿ ಗಿವಿಲೆಲ್ಲ ಹೋಗಿ ನಾವೇನು ಇದ್ ಮಾಡಕ್ಕಾಗಲ್ಲ, ನಮ್ ಧ್ವನಿನ ಎಲ್ಲ ಕೇಳಿಸ್ಕೊತಾರೆ ಸರ್ ಆಕಾಶವಾಣಿ. ನೀವು ನೀವು ಉತ್ತರ ಹೇಳಿದ್ರಿ ಅಂತ ನಮಗೆ ಹೋಗಿ ಎಷ್ಟು ಖುಷಿ ಆಗುತ್ತೆ. ನೀವು ಮಾತಾಡಿದ್ರಿ, ನೀವು ಎಲ್ಲ ಕೇಳ್ತಾರಲ್ಲ, ಅವಾಗ ನಮ್ಗೆ ನಾವಲ್ಲಿ ಬಂದು ಆಕಾಶವಾಣಿಲಿ ನಿಮ್ಮನ್ನ ಭೇಟಿ ಮಾಡಿ ನಾವೇನು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು, ನಮ್ ಧ್ವನಿನ ಎಲ್ಲರೂ ಕೇಳ್ತಾರಲ್ಲ, ಅದೇ ಒಂದು ಖುಷಿ.
1: ಅದಕ್ಕೋಸ್ಕರನೇ ಇಂತ ಕಾರ್ಯಕ್ರಮ ಇರೋಂಥದ್ದು, ತಾವೆಲ್ಲ ಪಾಲ್ಗೊಳ್ಳಿ ಅಂತಲೇ. ಧನ್ಯವಾದಗಳು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ.

0: ನಮಸ್ಕಾರ ಜ್ಞಾನದೇವಿಗೆ.
1: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
1: ಸರ್, ಶಿವಣ್ಣ ಅಂತ ಮೈಸೂರಿಂದ.
0: ಶಿವಣ್ಣ ಅವರೇ,
1: ಹೇಳಿ ಸರ್.
0: ನಿಮಗೊಂದು ಪ್ರಶ್ನೆ
1: ಹೇಳಿ ಸರ್.
0: ತುಂಗಭದ್ರಾ ನದಿಗೆ ಅಲ್ಲ, ತುಂಗಾ ನದಿಗೆ ಇದ್ದಂತ ಇನ್ನೊಂದು ಹೆಸರು ಯಾವುದು ಅಂತ ಹೇಳಬೇಕು. ತುಂಗಾ ನದಿಗೆ ಇದ್ದಂತ ಇನ್ನೊಂದು ಹೆಸರು
1: ತುಂಗಾ ನದಿಗೆ.
0: ಕಷ್ಟ ಆಗ್ತಾ ಇದೆಯಾ ನೋಡಿ, ಇನ್ನೊಬ್ರು ಕೇಳ. ಓಕೆ, ಒಂದ್ ಎರಡು ಮೂರು ನದಿ ಹೇಳಿಬಿಡ್ರಿ, ಸಿಕ್ಬಿಡತ್ತೆ. ಈಗ ಕರ್ನಾಟಕದಲ್ಲಿ ಇರೋಂತ ಒಂದ್ ಎರಡು ಮೂರು ನದಿ ಹೆಸರು ಹೇಳ್ಬಿಟ್ರೆ ಗ್ಯಾರಂಟಿ ಉತ್ತರ ಸಿಕ್ಬಿಡುತ್ತೆ.
1: ಕಾವೇರಿ ಇದೆ.
0: ಅಷ್ಟೇ ನೆನಪಾಗಿರೋದು.
1: ಭದ್ರಾ.
0: ಆಮೇಲೆ
1: ನರ್ಮದಾ.
0: ಭದ್ರನ್ ಜೊತೆ ಒಂದ್ ಬಿಟ್ಬಿಟ್ರಲ್ಲ
1: ಕಪಿಲ.
0: ಭದ್ರನ್ ಜೊತೆ ಒಂದ್ ಬಿಟ್ಬಿಟ್ರಲ್ಲ
1: ತುಂಗಭದ್ರಾ.
0: ನೋಡಿ ಮತ್ತೆ ಹಿಂಗೆ ಪಾಪ, ಅದು ಜೊತಿಲೇ ಬರುತ್ತೆ, ಅದು ತುಂಗಭದ್ರಾ ಸಂಗಮ ಎಲ್ಲ. ಆಯ್ತಾ, ತುಂಗಾ ನದಿ. ಅದಕ್ಕೆ ಇನ್ನೊಂದು ಹೆಸರು ಪಂಪಾ ನದಿ ಅಂತ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ಕಾರ.
1: ನಮಸ್ತೆ.
0: ತಮ್ಮ ಹೆಸರು ಹೇಳಿ. ಹೇಳಿ ನಿರ್ಮಲ ಅವರೇ. ಈಗ ತಮಗೊಂದು ಪ್ರಶ್ನೆ ಇತಿಹಾಸದ್ದು. ಭಾರತದ ಇತಿಹಾಸದಲ್ಲೇ ಅಭೇದ್ಯ ಎಂದು ಕರೆಯಲ್ಪಟ್ಟಂತ ಕೋಟೆ ಯಾವುದು? ಅಂದ್ರೆ ಭೇದಿಸಲಾಗದಂತ ಕೋಟೆ ಇತ್ತಂತೆ ಭಾರತದ ಇತಿಹಾಸದಲ್ಲೇ, ಅಂತದೊಂದು ಕೋಟೆ ಅದು ಯಾವುದು ಅಂತ. ಅಷ್ಟು ಗಟ್ಟಿ ಕೋಟೆ ಇಂಡಿಯಾದಲ್ಲಿ ಅಂತ ಹೇಳಿದೀನಿ, ಒಂದ್ ಚೂರು ಹೇಳ್ಬಿಟ್ರೆ ನಿಮಗೆ ಗೊತ್ತೇ ಆಗ್ಬಿಡ್ತದೆ. ಭಾರತದ ಇತಿಹಾಸದಲ್ಲೇ ಅಂತದೊಂದು ಗಟ್ಟಿ ಕೋಟೆ ಅಂತ.
1: ಅಂದ್ರೆ ಮಹಾಭಾರತ ನಡೆದಿರೋ ಕೋಟೆ?
0: ಅಲ್ಲ ಅಲ್ಲ,
1: ಚಿತ್ರದುರ್ಗ ಕೋಟೆ.
0: ಸಿಡಿಲಿಗು ಬೆಚ್ಚದ.
1: ನಾನು ಮಹಾಭಾರತಕ್ಕೆ ಹೋಗ್ಬಿಟ್ಟಿದ್ದೆ.
0: ಇರ್ಲಿ, ಇಂಡಿಯಾದಲ್ಲಿ ಅಂತ ಅಂದಾಗ ಅದು ಹೋಗೆ ಹೋಗುತ್ತೆ ಸಾಮಾನ್ಯವಾಗಿ. ಓಕೆ, ಧನ್ಯವಾದಗಳು, ಸರಿಯಾದ ಉತ್ತರ ನೀಡಿದ್ರಿ, ಕರೆ ಮಾಡಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ. ನಮಸ್ತೆ.
2: ಹಲೋ,
0: ತಮ್ಮ ಹೆಸರು ಹೇಳಿ.
2: ಸರ್, ಸಾರಿಗ್ರಾಮ್ನಿಂದ ಕುಮಾರೇಗೌಡ ಅಂತ.
0: ಕುಮಾರೇಗೌಡರು ಎಲ್ಲೋ ಇದ್ರಿ?
2: ನಿಮ್ ಜೊತೆ ಮಾತಾಡಿ ಭಾರಿ ದಿವಸ ಆಗ್ಬಿಡ್ತು ಸರ್.
0: ಈಗ ನಿಮ್ಗೊಂದು ಸುಲಭದ ಪ್ರಶ್ನೆ ಕೇಳ್ಬಿಡ್ತೀನಿ.
2: ಕೇಳಿ ಸರ್.
0: ಕೇಳ
2: ಕೇಳಿ.
0: ಒಂದು ಕನ್ನಡದ ದಾಸಯ್ಯ ಅಂತ ಒಬ್ಬ ಕವಿಯನ್ನ ಕರಿತಾ ಇದ್ರು, ಯಾರವರು ಅಂತ?
2: ಕನ್ನಡದ
0: ದಾಸಯ್ಯ ಅಂದ್ರೆ ಬಿರುದುಗಳು, ಅಂದ್ರೆ ಕೆಲವು ಬಿರುದುಗಳು ಇರ್ತಾವಲ್ಲ. ಯಾವ ಕವಿ?
2: ಕನಕದಾಸರು.
0: ಅಲ್ಲ, ದಾಸರು ಅಂತ ಇದ್ದಂಗೆ ಕನಕದಾಸರು ಪುರಂದರದಾಸರು ಇಲ್ಲೇ ಹೋಗ್ಬಿಡ್ತೀರಲ್ವೇ ಸಾಮಾನ್ಯವಾಗಿ, ಅದಕ್ಕೆ ಕನ್ಫ್ಯೂಸ್ ಆಗ್ಲಿ ಅಂತ ಮಾಡಿದ್ದು.
2: ಹೇಳಿ.
0: ಜೋಕ್ಸ್ ಇನ್ನೊಂದಿವಸ ಜೋಕ್ಸ್ ಕಾರ್ಯಕ್ರಮದಲ್ಲಿ ಮಾಡೋಣ.
2: ಅಲ್ಲ, ಒಂದು ಬಾಕಿಷ್ಟೊಂದು ವಾಯ್ಸ್ ಮಾತಾಡ್ಬಿಡೋಣ.
0: ಅಲ್ಲ, ಈಗ ಸಮಯ ಇನ್ನ 10 ನಿಮಿಷ, ಎಷ್ಟೊಂದ್ ಜನ ಕಾಯ್ತಾ ಇದಾರೆ, ದಯಮಾಡಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ.
2: ಸರಿ ಸರಿ.
0: ನಮಸ್ಕಾರ. ನಮಸ್ತೆ. ನಮಸ್ತೆ ಜ್ಞಾನದೇವಿಗೆ.
3: ನಮಸ್ತೆ ಸರ್. ಮೇನಕಾ ನಟರಾಜ್.
0: ಮೇನಕಾ ನಟರಾಜ್, ಹುಡುಕ್ತಾ ಇದ್ರಾ?
3: ಇಲ್ಲ ಸರ್, ಇವಾಗ ಇನ್ನು ಅಡಿಗೆ ಮನೆಯಿಂದ ಬಂದೆ.
0: ಅಡಿಗೆ ಮನೆಯಲ್ಲಿ ಹುಡುಕ್ತಾ ಇದ್ರಾ? ಸಾಸಿವೆ ಡಬ್ಬದಲ್ಲಿ.
3: ಅಲ್ಲ, ಇವ್ರು ನಟರಾಜ್ ಅವರು ಟ್ರೈ ಮಾಡ್ತಾ ಇದ್ರು, ನಾನು ಅಡಿಗೆ ಮನೆಯಿಂದ ಬಂದೆ.
0: ನೋಡಿ ಮತ್ತೆ ಎಷ್ಟು ಸಪೋರ್ಟ್ ಮಾಡ್ತಾರ, ಅವ್ರ ಹೆಸರು ಹೇಳಿದ್ಕು ಸಾರ್ಥಕ ಆಯ್ತು ಬಿಡಿ. ಹೇಳಿ, ಈಗ ಕನ್ನಡದ ದಾಸಯ್ಯ ಅಂತ ನಮ್ಮ ಕನ್ನಡದ ಕವಿ ಯಾರನ್ನು ಕರಿತಾ ಇದ್ರು ಅಂತ? ವೆರಿ ಗುಡ್, ನೋಡಿ ಹೆಂಗೆ ಕಂಡು ಹಿಡ್ಕೊಂಡ್ಬಿಟ್ರಿ. ಅಲ್ಲ, ಇದನ್ನ ನಮ್ಮ ನಟರಾಜ್ ಅವ್ರು ಹುಡುಕೊಟ್ರ ಜೀರಿಗೆ ಡಬ್ಬದಿಂದ? ಉತ್ತರ ನಿಮಗೆ ಗೊತ್ತಿತ್ತಾ?
3: ಅಡಿಗೆ ಮನೆಯಿಂದ ಬಂದೆ ಸರ್.
0: ನೋಡ್ರಿ, ಇದಕ್ಕೆ ಕಂಡ್ರಿ, ಸತಿಪತಿಗಳೊಂದಾದ ಕ್ರಿಯೆ ಶಿವಂಗೆ ಅರ್ಪಿತ ಅಂತೀವಲ್ಲ, ಇದೆ ಅಲ್ವಾ? ಓಕೆ, ಧನ್ಯವಾದಗಳು, ಸರಿಯಾದ ಉತ್ತರ ನೀಡಿದ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ಕಾರ.
4: ನಮಸ್ತೆ.
0: ತಮ್ಮ ಹೆಸರು ಹೇಳ್ಬೇಕಲ್ಲ.
4: ಎಚ್ ಆರ್ ರುದ್ರಸ್ವಾಮಿ, ಕಣದಾಳ್ ಬಸಾಬಡಾವ.
0: ಅದನ್ನೆಲ್ಲ ನಾವೇ ಹೇಳ್ಕೊಂತೀವಿ ಬಿಡಿ ಅಲ್ವಾ. ಈಗ ಕಾದಂಬರಿ ಪಿತಾಮಹ ಅಂತ ಯಾರನ್ನ ಕರಿತಾ ಇದ್ರು ಅಂತ?
4: ಕಾದಂಬರಿ ಪಿತಾಮಹ.
0: ನಿಮಗೆ ಹೇಳ್ಬೇಕು, ಯಾಕೆಂದ್ರೆ ನೀವು ಕಾದಂಬರಿ ಗೀದಂಬರಿ ಎಲ್ಲ ಓದಿರೋರು, ನಿಮ್ಗೆ ಹೇಳಲೇಬೇಕು. ಉತ್ತರ ನಾವು ಹೇಳಲ್ಲ ಅಂದ್ ಬಿಡಲ್ಲ.
4: ಅನಕೃ ಅಲ್ವಾ?
0: ಅಲ್ಲಪ್ಪ.
4: ಎಷ್ಟು ಹೇಳಬ್ರು ಅವರು?
0: ಅದಕ್ಕಿಂತ ಚೂರಿಂದಲರು.
4: ಏನಿಕ್ಲು
0: ನಾಥ ಅಂತ ಬರ್ತದೆ ಕೊನೆಗೆ ಅವ್ರ ಹೆಸರು
4: ಗಳಗನಾಥ.
0: ಹಾ ನೋಡಿ ರಪ್ಪ ಅಂತ ಹಿಡ್ದಾಕ್ಬಿಟ್ರು ನೀವು, ಭಾರಿ ಹುಷಾರಿದ್ರಿ. ಓಕೆ,
4: ಚಿತ್ರಗೀತೆಗಳು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬಂತು.
0: ಧನ್ಯವಾದಗಳು. ನಿಮ್ಮಂತ
4: ಹುಚ್ಚದಂತೂ ನನಗೆ ಭಾರಿ ಇಷ್ಟ. ಕಲ್ಲಾದಿ
0: ಅಲ್ವಾ ಅದೆಲ್ಲ ನಾವೆಲ್ಲ ಮಾಡಿದಂತವ್ರು. ಈಗ ರಾಜ್ಕುಮಾರ್ ಕಾಯಿ ಹೊಡೆದಂಗೆ ಬೀಳ್ತಾನೆ, ಬಿದ್ದಿದ್ದಂಗೆ ಹಾಡು ಶುರುವಾಗ್ತದೆ, ಅದೆಲ್ಲದರಲ್ಲೂ ನಾವೆಲ್ಲ ಭಾಗವಹಿಸಿದಂತವ್ರು ಮಕ್ಕಳುಗಳು.
4: ಅದು ಅರಸೀಕೆರೆ ರತ್ನ ಥಿಯೇಟರ್ ನೋಡಿದ್ದೆ.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ.
4: ಧನ್ಯವಾದ.
0: ನಮಸ್ಕಾರ.

0: ನಮಸ್ಕಾರ ಜ್ಞಾನದೇವಿಗೆ. ನಮಸ್ಕಾರ ಜ್ಞಾನದೇವಿಗೆ ಕಾರ್ಯಕ್ರಮ.
1: ಹಲೋ,
0: ಹಾಂ, ತಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ಪ್ರೇಕ್ಷಾ.
0: ಪ್ರೇಕ್ಷಾ, ಎಲ್ಲಿಂದ?
1: ಹಾಸನ ತಾಲೂಕಿನಿಂದ.
0: ಏನ್ ಮಾಡ್ತೀರಪ್ಪ?
1: ನಾನು 8ನೇ ಕ್ಲಾಸ್ ಇವಾಗ.
0: ವೆರಿ ಗುಡ್. ಈಗ 8ನೇ ಕ್ಲಾಸ್ ಆದ್ರೆ ಸಾಮಾನ್ಯ ನಿಮ್ಗೆ ಎಲ್ಲ ಗೊತ್ತಿರುತ್ತೆ ವಿಜ್ಞಾನದ ಕೆಲವು ಸಂಗತಿಗಳಂತ ಕೇಳ್ಬೋದಾ?
1: ಹಾ.
0: ಆಕ್ಸಿಜನ್ ಇಲ್ಲದೆ ಉರಿಯುವಂತ ಇಂಧನ ಯಾವುದು ಅಂದ್ರೆ ಆಪ್ಷನ್ ಕೊಡ್ತೀನಿ 4. ಕಲ್ಲಿದ್ದಲು, ಇದ್ದಲು, ಕಟ್ಟಿಗೆ, ಯುರೇನಿಯಂ.
1: ಇನ್ನೊಂದ್ಸಲ ಹೇಳ್ತೀರಾ?
0: ಕಲ್ಲಿದ್ದಲು, ಎರಡನೇದು ಇದ್ದಿಲು, ಮೂರನೇದು ಕಟ್ಟಿಗೆ, ನಾಲ್ಕನೇದು ಯುರೇನಿಯಂ.
1: ಯುರೇನಿಯಂ.
0: ವೆರಿ ಗುಡ್. ಗೊತ್ತಿತ್ತಾ? ಅಂದಾಜ್ ಮಾಡಿ ಹೇಳಿದ್ದ.
1: ಗೊತ್ತಿತ್ತು.
0: ನಿಮ್ಮ ಶಾಲೆಯಲ್ಲಿ ಬರ್ತದಾ ಇದು 8ನೇ ಕ್ಲಾಸ್? ಎಷ್ಟು ಅಂದ್ರಿ ನೀವು? ಯಾವ ಸ್ಟ್ಯಾಂಡರ್ಡ್ ಅಂದ್ರೆ ನೀವು?
1: 8ನೇ ಕ್ಲಾಸ್.
0: 8ನೇ ಕ್ಲಾಸ್ ಅಲ್ಲಿ ಇದೆಲ್ಲ ಬರುತ್ತಾ?
1: ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರಲ್ಲ, ಲೈಬ್ರರಿ ಬುಕ್ಸ್ ಅಲ್ಲಿ ಕೊಡ್ತಾರೆ.
0: ಇದೆಲ್ಲ ಓದಿರ್ತೀರಾ? ಓಕೆ, ಉಪಯೋಗ ಆಯ್ತಲ್ವಾ ಓದಿದ್ದಲ್ವಾ? ಖುಷಿ ಆಯ್ತಾ ಸರಿ ಉತ್ತರ ನೀಡಿದ್ದು? ಧನ್ಯವಾದಗಳಪ್ಪ.
1: ಧನ್ಯವಾದ,
0: ತುಂಬಾ ಚೆನ್ನಾಗಿ ಕರೆ ಮಾಡಿ ಸರಿ ಉತ್ತರ ನೀಡಿದ್ಯಾ. ಧನ್ಯವಾದಗಳು. ಹೀಗೆ ಭಾಗವಹಿಸ್ತಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ.
2: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
2: ಶಾಂತಿನಿ ಮಂಜುನಾಥ್.
0: ಶಾಂತಿನಿ ಮಂಜುನಾಥ್ ಅವರು. ಈಗ ತಮಗೊಂದು ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರನ್ನ ಗಾಂಧೀಜಿ ಮಹಾತ್ಮ ಎಂದು ಕರೆದವರು ಯಾರು ಅಂತ? ಅಲ್ಲ, ತಪ್ಪಾಗಿದೆ.
2: ಮಹಾತ್ಮ ಎಂದು ಕರೆದವರು ಹಾಗಾದ್ರೆ ರವೀಂದ್ರನಾಥ
0: ಟ್ಯಾಗೋರ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಇದು ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಟ್ಯಾಗೋರ್, ಆದ್ರೆ ಅರೆಬೆತ್ತಲೆ ಫಕೀರ ಅಂತ ಕರೆದವರು ಯಾರು ಅಂತ ಇದು ನಿಜವಾದ ಪ್ರಶ್ನೆ. ಅರೆಬೆತ್ತಲೆ ಫಕೀರ ಅಂತ ಮಹಾತ್ಮ ಗಾಂಧೀಜಿನ ಕರೀತಾರೆ ಅವ್ರು ಯಾರು ಅಂತ? ಇದು ನಿಜವಾದ ಪ್ರಶ್ನೆ. ಅವರು ನಮ್ಮ ದೇಶದವರಲ್ಲ, ಬೇರೆ ದೇಶದವರು. ಅಂದ್ರೆ ಒಳ್ಳೆ ಒಳ್ಳೆ ಉದ್ದೇಶದಿಂದ ಹೇಳಿದಂತ. ಅಂದ್ರೆ ಸಾಮಾನ್ಯ ಜನರಂತೆ ಸಣ್ಣ ಪುಟ್ಟ ಬಟ್ಟೆಯನ್ನೇ ಧರಿಸಿ ಸಾಮಾನ್ಯರಂತೆ ಬದುಕಿದಂತ ಒಂದು ಅವರು ಅಂತ, ಸಾಮಾನ್ಯರಂತೆ ಬದುಕಿದಂತ ವ್ಯಕ್ತಿ ಅನ್ನೋದನ್ನ ಅವರ ಆ ಪದ ಬಳಸಿದ್ದಾರೆ. ವೆರಿ ಗುಡ್, ವೆರಿ ಗುಡ್.
2: ನಾನು ಇದನ್ನ ನೋಡ್ಕೊಂಡೆ.
0: ಎಲ್ಲಿ? ಈಗ ನೋಡಿರಾ? ಭಯಂಕರ ಪಾಸ್ಟ್ ಇದ್ರಪ್ಪ ನೀವು.
2: ಅಲ್ಲ, ಮೊದಲನೇ ಗೊತ್ತಿತ್ತು, ಆದ್ರೆ ಕನ್ಫ್ಯೂಸ್ ಆಗಿತ್ತು. ನಾನು ವಿನೋಬ ಭಾವೆ ಅನ್ಕೊಂಡಿದ್ದೆ, ಆಮೇಲೆ ರವೀಂದ್ರನಾಥ ಟ್ಯಾಗೋರ್ ಅಂತ ಗೊತ್ತ. ಆದ್ರೆ ಇದನ್ನ ಮಾತ್ರ ನೋಡ್ಕೊಂಡೆ ಸರ್.
0: ವೆರಿ ಗುಡ್. ಅದಾಗ್ಲಿ, ಇಷ್ಟು ಬೇಗ ಅಷ್ಟರೊಳಗೆ ಹಾ ಊಹು ಅನ್ನೋದ್ರೊಳಗೆ ನೀವು ನಾವು ಮಾಡಿದ ರೀತಿ ಮಾಡ್ಬಿಟ್ರಲ್ಲ. ನೀವು ಆಡ ಯಾವ್ದು ಕೇಳಿದಾಗ ನಾವು
2: ನೆನಪಿಗೆ ಬರಲ್ಲ ಸರ್ ಕೆಲವೆಲ್ಲ ಅಲ್ವಾ.
0: ಓಕೆ ಓಕೆ ಓಕೆ.
2: ಆ ಹೆಸರುಗಳು ನೆನಪಾಗ್ಲಿಲ್ಲ, ಹಾಗಾಗಿ ನೋಡ್ಕೊಂಡೆ. ಚಿತ್ರ ಚೈತ್ರ ಚೆನ್ನಾಗಿತ್ತು ಸರ್. ನಾವು ಎಷ್ಟೋ ಗೀತೆಗಳು ಮರ್ತೇ ಹೋಗಿದೆ, ಅವೆಲ್ಲ ನೆನ್ಪು ಮಾಡ್ಕೊಂಡಂಗಾಯ್ತು.
0: ಯಾವೆಲ್ಲ 80-90 ಪಳೆಯುಳಿಕೆಗಳು.
2: ಹೌದು ಸರ್, ಅದಕ್ಕಲ್ಲದೆ ಏಕೆಂದು ಬರ್ಲಿ, ಎಷ್ಟು ಚೆನ್ನಾಗಿದೆ ಸರ್. ಅಯ್ಯೋ, ಎಷ್ಟು ಖುಷಿ ಆಯ್ತು, ಯಾವಾಗ ಕೇಳಿದ್ವಿ ಈ ಹಾಡನ್ನು ಮರ್ತೇ ಬಿಟ್ಬಿಟ್ಟಿದೀವಿ ಅಂತ ಅನ್ಕೊಂಡು.
0: ಎಷ್ಟೋ ಸಲ ಹಾಡು ಕೇಳಿರ್ತೀವಿ, ಸಾಹಿತ್ಯದ ಬಗ್ಗೆ ಮನಸ್ಸೇ ಕೊಟ್ಟಿರೋದಿಲ್ಲ, ಸಾಹಿತ್ಯ ಗಹನವಾಗಿ ಸೀರಿಯಸ್ ಆಗಿ ಸಾಹಿತ್ಯ ಕೇಳಿರೋದಿಲ್ಲ. ಸುಮ್ಮನೆ
2: ವಿವರಣೆ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿತ್ತು ಸರ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪ್ರಶ್ನೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
3: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ಗಂಗಾಧರ್.
0: ವಿಜಯಲಕ್ಷ್ಮಿ ಅವರೇ, ಈಗ ನಿಮ್ಗೆ ಪ್ರಶ್ನೆ. ಯಾವ್ದು ಕೇಳಿ ಸುಲಭವಾದ ಬೇಕಾ? ತುಂಬಾ ಸುಲಭದ್ದೇ ಇದು. ಅಭಿನವ ಕಾಳಿದಾಸ ಅಂತ ಯಾರನ್ನ ಕರೀತಾರೆ? ಒಬ್ಬ ಕನ್ನಡದ ಕವಿ ಅವರು, ಮಹಾರಾಜರ ಕಾಲದವರು. ಅವರು ಸುಳ್ಳು ಸುಳ್ಳು ಕೊಡ್ತಾ ಇದ್ದೀನಿ. ಅಭಿನವ ಕಾಳಿದಾಸ ಅನ್ನೋದಕ್ಕೆ ಯಾಕೆ ಅಂತ
3: ಸುಳ್ಳು ಕೊಡಿ ಸರ್.
0: ಸುಳ್ಳು ಕೊಡ, ಇನ್ನೊಂದು ಕೊಡ್ಬೇಕಾ? ಕನ್ನಡದವರು, ಮಹಾರಾಜರ ಆಸ್ಥಾನದಲ್ಲಿ ಇದ್ದಂಥವರು. ಅವರು ಕಾಳಿದಾಸನ ಎಲ್ಲ ಈ ಅಭಿಜ್ಞಾನ ಶಾಕುಂತಲ ಇದನ್ನ ಅದ್ಭುತವಾಗಿ ಕನ್ನಡೀಕರಿಸಿದ್ದಾರೆ, ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕವಿ ಕವಿ ಕಾಳಿದಾಸನಷ್ಟೇ ಸಮಾನವಾಗಿ ಕನ್ನಡಕ್ಕೆ ಅದನ್ನು ಇಳಿಸಿದ್ದಾರೆ ಅಷ್ಟು ಚಂದವಾಗಿ.
3: ತೆನಾಲಿ ರಾಮಕೃಷ್ಣ
0: ಅಲ್ಲಪ್ಪ, ತೆನಾಲಿ ರಾಮಕೃಷ್ಣ ಅವರಲ್ಲ, ಕೃಷ್ಣದೇವರ ಕಾಲದಲ್ಲಿ, ಮೈಸೂರು ಒಡೆಯರು, ಇತ್ತೀಚಿನ ಚಾಮರಾಜ ಒಡೆಯರ ಕಾಲದಲ್ಲಿ. ನೋಡೋಣ ಇನ್ನೊಬ್ರು ಕೇಳಲಾ? ತುಂಬಾ ಪ್ರಸಿದ್ಧವಾದ ವ್ಯಕ್ತಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
0: ನಮಸ್ತೆ.
4: ನಮಸ್ತೆ.
0: ತಮ್ಮ ಹೆಸರು ಹೇಳಿ.
4: ಪ್ರಮೀಳಾ, ಹಾಸನಿಂದ.
0: ಪ್ರಮೀಳಾ ಅವರು, ಈಗ ಒಂದು ಪ್ರಶ್ನೆ ಕೇಳಿದ್ವಿ, ನೀವು ಹೇಳ್ತೀರಾ ಅಂತ.
4: ಬಸಪ್ಪ ಶಾಸ್ತ್ರಿಗಳು.
0: ಹಾ, ಆಗ್ಲೇ ಕಟ್ ಆಗ್ಬಿಡ್ತು ನಿಮ್ ಮಗ ಕರೆ ಮಾಡಿದ್ದು. ಧನ್ಯವಾದಗಳು ಕರೆ ಮಾಡಿ ಸರಿಯಾದ ಉತ್ತರ ಹೇಳಿದ್ರೆ. ಕಾಳಿದಾಸನ ಕೃತಿಗಳನ್ನ ಕನ್ನಡಕ್ಕೆ ಅನುವಾದಿಸಿದಂತ ಅಪರೂಪದ ವ್ಯಕ್ತಿ. ನಾವು ಕಾಳಿದಾಸನ ಸಂಸ್ಕೃತ ಕೃತಿಗಳನ್ನ ಅಷ್ಟು ಚಂದವಾಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇತ್ತೋ ಇಲ್ವೋ, ಅಷ್ಟೇ ನೈಪುಣ್ಯದಿಂದ, ಅಷ್ಟೇ ಶಾಸ್ತ್ರೀಯವಾಗಿ, ಅಷ್ಟೇ ಕ್ರಮಬದ್ಧವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಬಸಪ್ಪ ಶಾಸ್ತ್ರಿಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
4: ನಮಸ್ತೆ.
0: ನಮಸ್ತೆ.

0: ನಮಸ್ಕಾರ ಜ್ಞಾನದೇವಿಗೆ.
1: ಹಲೋ, ನಮಸ್ತೆ ಸರ್.
0: ತಮ್ಮ ಹೆಸರೇ?
1: ಸವಿತಾ ಅಂತ, ಸಾಲ್ಗಾಮೆಯಿಂದ.
0: ಸಾಲ್ಗಾಮೆಯಿಂದ ಸವಿತಾ ಅವರು. ಸಾಮಾನ್ಯವಾಗಿ ಇದು ಅನೇಕ ಕರೆ ಇರಬಹುದು ಅಂತ ಅನ್ಕಂತೀನಿ. ಈಗ ಚುಟುಕು ಬ್ರಹ್ಮ ಅಂತ ಯಾರನ್ನು ಕರೀತಾರೆ? ಚುಟುಕು ಬ್ರಹ್ಮ ಅಂದ್ರೆ ಈ ಚುಟುಕು ಕವನಗಳನ್ನು ಬರೀತಾರಲ್ಲ, ಎರಡು ಸಾಲಿಂದು ಮೂರು ಸಾಲಿಂದು, ತುಂಬಾ ಹಿಂದೆ ಒಬ್ರು ಇದ್ರು ಅವರು. ಈಗಿರೋರು ತುಂಬಾ ಪ್ರಸಿದ್ಧವಾಗಿದ್ದಾರೆ, ಅದಕ್ಕಿಂತ ಹಿಂದೆ ಒಬ್ರು ಇದ್ರು. ಯಾರನ್ನ ಕರೀತಾರೆ
1: ಚುಟುಕು ಬ್ರಹ್ಮ? ಪಂಪ
0: ಅಲ್ವಲ್ಲಪ್ಪ ಅವರು. ದೊಡ್ಡ ಅವ್ರು ಚುಟುಕು ಅಲ್ಲ, ಅವ್ರು ಭಾರಿ ದೊಡ್ಡ ಕೃತಿಗಳನ್ನು ಬರೆದಂತವ್ರು. ಚುಟುಕು ಅಂದ್ರೆ ಮೂರೇ ಸಾಲಾಗ ಒಂದೊಂದು ಪದ್ಯ ಬರೆಯುವಂತವ್ರು.
1: ಅದು ಅವ್ರಿಗೆ ಗೊತ್ತಾಯ್ತು.

0: ಆದ್ರೆ
1: ಅವ್ರು 3 ಸಲ ಬರ್ತಾರ, ಸಾವಿರಾರು ಒಂದು ಸಾವಿರಾರು ಸಾವಿರಾರು ಪೇಜ್ಗಳು ಅಂತಾರಲ್ಲ ಆ ತರದವ್ರು, ಅವ್ರ ಕೃತಿ ಬರೆದಂತವ್ರು, ಪುರಾಣ ಪುರಾಣಗಳನ್ನ ಬರೆದಂತವ್ರು ಪಂಪ ಅವರ.
0: ಏನು ಕ್ಲೂ ಇಲ್ವಾ ಸರ್?
1: ಕ್ಲೂ ನಮ್ಮ ಕಾಲದಲ್ಲಿ ಪದ್ಯನೆಲ್ಲ ಬರೆಯರು, ಅಜ್ಜನ ಕೋಲಿದು ನನ್ನೆಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೆ ಕುಣಿಯುವ ಕುದುರೆ, ಈ ತರದ್ದೆಲ್ಲ. ಸಿಗ್ತಾ ಇಲ್ವಾ? ಇನ್ನೊಬ್ರು ಕೇಳ್ಬಿಡ್ಲ? ಧನ್ಯವಾದಗಳು.
0: ಧನ್ಯವಾದ ಸರ್.
1: ನಮಸ್ಕಾರ. ನಮಸ್ತೆ
0: ಸರ್, ನಾನು ಶೋಭಾ ಸರ್.
1: ಶೋಭಾ ಹೇಳ್ಬೇಕು ಈ ಉತ್ತರ. ಹುಡುಕಿ ಹೇಳಿದ್ರು ಗೊತ್ತಿತ್ತು.
0: ಏ ಗೊತ್ತು ಸರ್, ಇವರೆಲ್ಲ ಮತ್ತೆ ಇದು ರಿಪೀಟ್ ಆಗ್ತಿರುತ್ತೆ ಸರ್ ಕ್ವಶನ್ ನಿಮ್ದು.
1: ಹೌದಾ?
0: ಹಾಗಾಗಿ ಗೊತ್ತಾಗ್ತಿದೆ.
1: ಇದಿಲ್ಲಪ್ಪ, ಇದು ನಾನ್ ಮಾಡಿಲ್ಲ, ಒಟ್ಟಿನ ಬೇರೆ ಮಾಡಿರ್ಬೋದು.
0: ಬೇರೆಯವ್ರು ಮಾಡಿರ್ತಾರೆ, ಅದು ಕೇಳಿಸ್ಕೊಂಡಿರ್ತೀವಿ. ಸ್ವಲ್ಪ ಒಂದ್ ಮನ್ಸಿಗೆ ಬಂದ್ಬಿಡುತ್ತೆ, ನೀವ್ ಕೇಳಿದ ಕ್ವಶನ್ ಇಂಥವ್ ಇರ್ಬಹುದು ಅಂತ ಅನ್ಸ್ಬಿಡುತ್ತೆ. ಬಸಪ್ಪ ನಾಯ್ಕು ಗೊತ್ತಿತ್ತು, ಹಾಗೆ ಕೆಲವೊಂದೆಲ್ಲ ರಿಪೀಟ್ ಆಗ್ತಿದೆ, ಹಾಗೆ ಗೊತ್ತಾಗುತ್ತೆ.
1: ಬಸಪ್ಪ ಶಾಸ್ತ್ರಿಗಳದು.
0: ಹೌದೌದು.
1: ಧನ್ಯವಾದಗಳು ಕರೆ ಮಾಡಿ.
0: ಥ್ಯಾಂಕ್ ಯು.
1: ಓಕೆ ಓಕೆ. ನಮಸ್ಕಾರ.
2: ನಮಸ್ತೆ ಸರ್.
1: ತಮ್ಮ ಹೆಸರು ಹೇಳಿ.
2: ಸುಜಾತಾ ದಿವಾಕರ್, ಚಿಕ್ಕಮಂಗ್ಳೂರಿಂದ.
1: ಈಗ ಚಿಕ್ಕಮಂಗ್ಳೂರಿಂದ
2: ಸುಬ್ರಹ್ಮ ಹೇಳಿದ್ರ?
1: ಹೇಳಿದ್ರು ಹೇಳಿದ್ರು. ಈಗ ಜಪಾನಿನ ಸಂಸತ್ತಿನ ಹೆಸರೇನು ಅಂತ. ಜಪಾನ್ ಇದೆಯಲ್ಲ, ಜಪಾನಿನ ಪಾರ್ಲಿಮೆಂಟ್ಗೆ ಏನಂತ ಹೆಸರು ಅಂತ. ಈಗ ಅಮೆರಿಕ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಅಂತಾರೆ ಅಲ್ವಾ, ಆ ರೀತಿ ಜಪಾನಿನ ಸಂಸತ್ತಿಗೆ ಏನ್ ಹೆಸರು ಅಂತ
2: ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ
1: ಇಲ್ವಾ? ಅದು ಇತ್ತೀಚೆಗೆ ಜಾಸ್ತಿ ಹೆಣ್ಮಕ್ಳು ಆ ಪದವನ್ನು ಬಳಸ್ತಾರೆ, ಊಟ ತಿಂಡಿ ಎಲ್ಲ ಬಿಟ್ಟು.
2: ಊಟ ತಿಂಡಿ ಬಿಟ್ಟು
1: ಅಲ್ಲಪ್ಪ, ಯಾರು ಹೇಳ್ಕೊಟ್ಟವ್ರು?
2: ನನ್ ಮಗಳು.
1: ಅವ್ಳು ಡಯಟ್ ಮಾಡ್ತಾರ ತಾನೆ?
2: ಮಾಡ್ತೀವಿ ಸರ್, ಇಬ್ರು ಮಾಡ್ತೀವಿ.
1: ಹಂಗಾರೆ ನೀವು ಜಪಾನಿನ ಸಂಸತ್ ಇದ್ದಂಗೆ. ಧನ್ಯವಾದಗಳು ನೋಡಿ ಅವ್ರಿಗೆ, ನಿಮಗೆ ಇಬ್ರಿಗೂ. ಏನು ಮಗಳ ಹೆಸರು?
2: ದಿವ್ಯಶ್ರೀ ಸರ್.
1: ಓಕೆ, ಧನ್ಯವಾದಗಳು. ಅವ್ರಿಗೊಂದು ಹೇಳ್ಬಿಡಿ.
2: ಓಕೆ ಸರ್.
1: ಕಾರ್ಯಕ್ರಮದ ಪ್ರಶ್ನೆ ಸರಿಯಾಗಿ ಉತ್ತರ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

ಇದುವರೆಗೆ ಜ್ಞಾನದೇವಿಗೆ ನೇರ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 MHz ಗಳಲ್ಲಿ ಮೂಡಿಬಂದಿತು.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರ. ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 10:31:36. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ನಿಮ್ಮ ಆತ್ಮೀಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

ವಾಟ್ಸ್ಆಪ್ ಗೀತೆಗಳು ಕೇಳುಗರ ಕೋರಿಕೆಯ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮಿಷ್ಟದ ಗೀತೆ ಪ್ರಸಾರ ಆಗಬೇಕಾ? ಹಾಗಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141688637 ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರು, ಯಾವ ಚಿತ್ರದ ಯಾವ ಗೀತೆ ಬೇಕು ಎಂಬುದನ್ನು ಸಂದೇಶದ ಮೂಲಕ ತಿಳಿಸಿ ನಾವು ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಮೊದಲ ಸಂದೇಶವನ್ನು ನೋಡುವಂತ ಸಮಯ, ಹಾಸನದಿಂದ ಸವಿತಾ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಿಂದ ಚಿತ್ರ ಅವರು ಹಾಡಿರುವಂತಹ ಗೀತೆಯನ್ನು ಪ್ರಸಾರ ಮಾಡಿ, ಸುಂದರ ಸುಂದರ ಲೋಕವಿದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸವಿತಾ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ಮುಂದಿನ ಸಂದೇಶವನ್ನ ಮೈಸೂರು ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ ಅವರು, ರೂಪಾ ಪ್ರಭಾಕರ್, ಪೂರ್ವಿಕಾ ಅವರು ಈ ಸಂದೇಶವನ್ನ ಕಳಿಸಿದ್ದಾರೆ. ಇವರಿಗೆ ಸಿಂಹದ ಮರಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಾನೆಂದು ನಿಮ್ಮವನು ಗೀತೆ ಪ್ರಸಾರ ಮಾಡಿ ಎಂದು ಕೋರಿದ್ದಾರೆ. ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಕೇಳಿ, ಗೀತೆ ಪ್ರಸಾರ ಆಗ್ತಾ ಇದೆ ಟೈಲರ್ ಶಿವಣ್ಣ ಅವರಿಗೆ ಹಾಗೂ ಅವರ ಕುಟುಂಬದವರಿಗಾಗಿ.

ಕೇಳುಗರೆ, ವಾಟ್ಸ್ಆಪ್ ಗೀತೆಗಳು ಕೇಳುಗರ ಆಯ್ಕೆಯ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈಗ ಕೇಳಿ ರಮೇಶ್ ಚಂದ್ರ ಅವರು ಹಾಡಿರುವ ಓಮಲ್ಲಿಗೆ ಚಿತ್ರದ ಗೀತೆ. ವಿ ಮನೋಹರ್ ಅವರು ಗೀತೆಯನ್ನು ಬರೆದು ಈ ಗೀತೆಗೆ ರಾಗಜೋಡಣೆ ಮಾಡಿದ್ದಾರೆ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಸುಧಾ ಚಂದ್ರು ಅವರು ಹಾಸನದಿಂದ. ಸುಧಾ ಅವರೇ, ಕೇಳಿ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ.

ಸಂದೇಶದಿಂದ ಮುನಿಸುತ್ತರವೇ ಮುಗುದೆ ಈ ಗೀತೆ ಪ್ರಸಾರ ಮಾಡಿ ಎಂದು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಾಯ ಚೊಕ್ಕಾಡಿ ಅವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕಿರಣ್ ಅವರು. ಕೇಳಿ ಪ್ರಸಾರ ಆಗ್ತಾ ಇದೆ ಗೀತೆ, ಅಗ್ಗುಂದದ ನೀಲಮ್ಮ ಅವರಿಗೋಸ್ಕರ.

ಈಗ ಕೇಳಿ ಸುವರ್ಣ ಶರ್ಮಾ ಅವರು ಬರೆದಿರುವ ಗೀತೆಗೆ ಮನೋಜ್ ಜಾರ್ಜ್ ಅವರು ಸ್ವರಕಲ್ಪನೆ ಮಾಡಿರುವ ಊರ್ವಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಮಧುಶ್ರೀ ನಾರಾಯಣ್. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಕಾಸರಗೋಡಿನಿಂದ ದಿನೇಶ್ ಅವರು. ದಿನೇಶ್ ಅವರೇ, ನಿಮ್ಮ ಅಭಿಲಾಷೆಯ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಇದುವರೆಗೆ ವಾಟ್ಸ್ಆಪ್ ಗೀತೆಗಳು, ಕೇಳುಗರ ಆಯ್ಕೆಯ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ಲದೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 11:06. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಫುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ, ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿನ್ಮಯಿ ಶ್ರೀಪಾದ ಮತ್ತು ಗೋಪಿ ಸುರೇಶ್. ಅಮಿತ್ ಭಟ್ಟಾಚಾರ್ಯ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ವಿಶಾಲ್ ದದ್ಲಾನಿ.

ಇನ್ನು ಮುಂದೆ ಶಾನ್ ಮತ್ತು ಮಂಜೀರಾ ಅವರ ಯುಗಳ ಸ್ವರದಲ್ಲಿ ಕೇಳಿ ಕಾಲೇಜ್ ಕ್ಯಾಂಪಸ್ ಚಿತ್ರದ ಗೀತೆ. ಅನ್ವರ್ ಸಾಗರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅತುಲ್ ಅವರು.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಸಿಎನ್ ಮತ್ತು ದಯಾಕರ್ ಎಂಆರ್ ಅವರಿಂದ ವಯೋಲಿನ್ ವಾದನ ಆಲಿಸಲಿದ್ದೀರಿ. ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ, ಈ ಕುರಿತು ಹಾಸನದ ಡಾ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕೇಳುಗರೆ, ಫುಲ್ವಾರಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ಅಮಿತ್ ಭಟ್ಟಾಚಾರ್ಯ ಅವರು ಬರೆದಿರುವ ಗೀತೆಗೆ ಅಮಿತ್ ತ್ರಿವೇದಿಯವರು ರಾಗ ಜೋಡಣೆ ಮಾಡಿ ಗೀತೆಗೆ ದನಿಯಾಗಿರುವ ಬ್ಲಾಕ್ಮೇಲ್ ಚಿತ್ರದ ಗೀತೆ.

ಈಗ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ಕೀರ್ತಿ ಅವರ ಸ್ವರದಲ್ಲಿ ಗುರು ಚಿತ್ರದ ಗೀತೆ.

ಫುಲ್ವಾರಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುನಿಧಿ ಚೌಹಾನ್ ಅವರು ಹಾಡಿರುವ ಅಕಿರಾ ಚಿತ್ರದ ಗೀತೆ. ವಿಶಾಲ್ ಅವರ ಸ್ವರ ಸಂಯೋಜನೆಗೆ ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯವಿದೆ.

0: ಸಮಯ ಸರಿಯಾಗಿ 11:13 ಇದು ಆಕಾಶವಾಣಿ ಹಾಸನ ಎಫ್ಎಂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಆತ್ಮೀಯ ಕೇಳುಗರಿಗೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಸಿಎನ್ ಮತ್ತು ದಯಾಕರ್ ಎಂಆರ್ ಅವರಿಂದ ವಯೋಲಿನ್ ವಾದನ ಕೇಳಲಿದ್ದೀರಿ. ಕೇಳಿ ಸಂತ ತ್ಯಾಗರಾಜರ ಕೃತಿ ಮೋಹನರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಸಿಎನ್ ಮತ್ತು ದಯಾಕರ್ ಎಂಆರ್ ಅವರಿಂದ ವಯೋಲಿನ್ ವಾದನ ಆಲಿಸಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವಾ.

0: PMMY ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡುವವರಿಗೆ ನಾಲ್ಕು ಕ್ಯಾಟಗರಿಗಳಲ್ಲಿ ಬ್ಯಾಂಕ್ ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದ್ವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರಾಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ ಗಳಲ್ಲಿ ಅದು ಸಾಲ ಸಿಗುತ್ತೆ. ಸೊ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಂಡು.
1: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ ಶೇಕಡ 5.2% ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಖಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ವನಿತಾ ವಿಹಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಭಾಷಣ ರೂಪಾ ಕುಲಕರ್ಣಿ ಅವರಿಂದ.
3: ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮಾನ ಕಳೆದು ನಾಚಿಸಿ ನಗುತ್ತಲೇ ಬನ್ನಿ. ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮಾನ ಕಳೆದು ನಾಚಿಸಿ ನಗುತ್ತಲೇ ಬನ್ನಿ. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನು ಯಾರು ರಚಿಸಿದ್ರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರೆ ಉಪನಿಷತ್ತು ಪುರಾಣ ಇತಿಹಾಸ ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರ್ಣ್ಯರಿಂದ ಈ ಪರಂಪರೆ ಮುಂದುವರಿಯಿತು.

ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300 ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650-1770. ಆ ಸಮಯದೊಳಗ ಹರಿದಾಸ ವರೆಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರೆ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತ. ಮುಂದೆ ಪಂಡ್ರನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹಣಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗ್ಯದ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲಗಲಿ ಆಚಾರ್ಯರು ಹರಿಪಾದ ಸೇರಿದ್ರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳಬಹುದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ ವಾಕ್ಯಾರ್ಥಿಗಳನ್ನು ಸೋಲಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸಿಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 May 22 ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶೋ ಕೊಳ್ಳು. ಈ ಕವನ ಪಾವನವಾದ ಚರಿತೆಯೇ ರಚಿಸಿದೆ ದೇವ ಮಧ್ವೇಶ ಕೊಳ್ಳು ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೈ ಶುದ್ಧಾಂತಕರಣ ಹರಿಭಕ್ತಿ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ

ಕೃತಿಯ ಹೂರ್ಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದಿವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ. ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತ. ಕೋಟಿ ಪ್ರಮೇಯ ಅಂದ್ರ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದ್ರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ, ಅಂದರೆ ಪುಣೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ರು, ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಶಾವಲ, ಅಂದರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗ ಮತ್ತೊಂದು ಸಲ ಸಂಚಾರ ಸಮಯದೊಳಗ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು, ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತೆ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತೆ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವನವರ ಬಳಿಗೆ ಕಳಿಸಿದರಂತೆ. ಆಗ ಅವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವ್ವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಿಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು ಅಂದ್ರ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ. ಹಿಂಗ ಮುಂದೆ

ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತಾ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ. ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ. ಕೋಗಿಲೆ ಸ್ವರದಂತ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ತಾರೆ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನ ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು, ಹೊನ್ನು ಕಳಶಗಳು ಹೊಳೆವೋವೆ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು, ಹೊನ್ನು ಕಳಶಗಳು ಹೊಳೆವೋವೆ, ಹೊನ್ನು ಕಳಶಗಳು ಹೊಳೆವೋವೆ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರೆ. ಹಂಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ ಮನೆಗಳು, ರಥ ಮುತ್ತಿನ ತೋರಣ, ಧ್ವಜ ತೇಜಿ ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ ಕಂಚುಗಾರರ ಸಾಲು, ಸುಂದರ ಬಾಲಕಿಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದ. ಬಾಜಾರದ ಬಗ್ಗೆ ವರ್ಣಿಸುತ್ತ, 18 ಸಾಲಿನ ಬತ್ತಾಸದ ಅಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. 18 ಸಾಲಿನ ಬತ್ತಾಸದ ಅಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತೆ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿಯ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ, ತಕ್ಕಡ ತಕ್ಕಡ ತಾತಾ ಎನ್ನುತ್ತಲೆ, ತಕ್ಕಡ ತಕ್ಕಡ ತಾತಾ ಎನ್ನುತ್ತಲೆ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೆ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ, ಚೆಲುವ ರಾಮೇಶನು ಸುಲಭದೀ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗ ಎರಡು ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ. ಆಗ ರುಕ್ಮಿಣಿ ಸತ್ಯಭಾಮೆಯರು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು ಬಹಳ ಕೋಪಿಸುವ ಬಗೆ ಹೇಳ, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆ ರೂಪದಲ್ಲಿ ಇರೋದನ್ನ ಇನ್ನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರ ಪಾಂಡವರು, ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಬಂದೆ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು.
ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆ ಒಲೆಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪಸ, ಸುತ್ತ ಮುತ್ತಿನ ನೆನೆದಂಡೆ, ಮೋತಿ ಚೂರನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬುಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ, ಜಂಬೂ ದ್ವೀಪದ ನೆನೆದಂಡೆ, ಖಡ್ಡಿ ಪೈಠಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬಹುದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮುದದಿಂದ ಮುಯ್ಯ ಗೆಲಿಸಂಬೆ. ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮುದದಿಂದ ಮುಯ್ಯ ಗೆಲಿಸಂಬೆ. ನಿಗಮ ತಂದವನಿಗೆ ಮುಗಿವೇವು ಕರಗಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವ ಪೊತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ, ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋ ಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ, ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ, ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗೆ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ, ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿಯಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗ, ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು
ಒಂದು ಕಲ್ಲನ್ನು

0: ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ, ಇನ್ನೂ ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ, ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ, ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಎಫ್ಎಂ ಕಂಪನಾಂಕ 102.2 ಇದು ಆಕಾಶವಾಣಿ ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ಮತ್ತೊಂದು ಪ್ರಕಟಣೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಈ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆಯಾಗಿದೆ.

ಇಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2462289 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 08172.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ.
1: ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
2: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
3: ಆಕಾಶವಾಣಿ ಹಾಸನ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಇವತ್ತಿನ
1: ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಏಳ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗ ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬಾ ಚೆನ್ನಾಗಿರ್ತೀವಿ, ಒಮ್ಮೆ ಸುಮ್ಮನೆ ನೆನ್ನೆನೋ ಆಗುತ್ತೆ ದೇಹಕ್ಕೆ, ಇದೆಲ್ಲ ಬಹಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಏ ಆಗುತ್ತೆ, ಮನುಷ್ಯಂಗ್ ಬರದೆ ಮರಗ್ ಬರುತ್ತಾ, ದುಃಖ ನಗು ಅಳು ಇವೆಲ್ಲ ಬಹಳ ಸಹಜವಾಗಿರುತ್ತೆ ಅಂತ. ಆದ್ರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದ್ರೂ ಒಂದು, ಕಡಿಮೆ ಆದ್ರೂ ಒಂದು, ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಈಗ ಗೊತ್ತಾಗಿದೆ. ಏನಾದ್ರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು ಅದೆಲ್ಲ ನಡೀತಾ ಇತ್ತು. ಆದ್ರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆಯಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನ ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣನೇ ಏನು ಶುರು ಆಗಿರೋದಿಲ್ಲ, ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಶ್ರವಿಸುತ್ತೆ, ಇನ್ನ ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಶ್ರವಿಸ್ತವೆ, ಇವೆಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದ್ರೆ ಏನು ಮೇಡಮ್?
2: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದ ಮೂಲಕ ಸಂದೇಶನ ಕಳಿಸುತ್ತೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವು ಹೇಳ್ತೀವಿ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತದೆ.

0: ಆಗ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲಾ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಅಂದು ಊಹಿಸಬಹುದು. ಕೀಗೆ ಲಾಕ್ ಬೇಕಾಗೇ ಬೇಕಾಗತ್ತಲ್ವಾ? ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ಗಳನ್ನ ನಾವು ಲಾಕ್ ಅಂತ ಭಾವಿಸಬಹುದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ಗೆ ಮಾತ್ರ ಹೊಂದಂತೆ, ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್, ರೈಟ್ ರಿಸೆಪ್ಟರ್, ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ. ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂನಲ್ಲಿ ಇರುವ ರಿಸೆಪ್ಟರ್ಸ್ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ.
1: ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಸ್ರವಿಸ್ತವೆ, ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸ್ತವೆ, ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಸ್ರವಿಸದೇ ಇದ್ರೂ ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಸ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ್ದು ಕಮ್ಮಿ ಇದೆ, ಯಾವ್ದು ಹೆಚ್ಚಿದೆ, ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ, ಔಷಧಿಗಳಿದೆ, ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ?
0: ಓಕೆ, ಸೊ ಹಾರ್ಮೋನ್ಗಳು ಓವರ್ ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ. ಇವು ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಂ, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್ ಮತ್ತು ನಮ್ಮ ಮೂಡು, ಬೋನ್ ಹೆಲ್ತ್, ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟ ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಹಾಗ ಅನ್ಕೊಂಡಿದೀವಿ, ತಪ್ಪು ಆಗಿದೆ.
0: ಸೋ ಹಾರ್ಮೋನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಫಂಕ್ಷನ್ಸ್ ಗೆ, ಬರೀ ಅಂದ್ರೆ ತಿನ್ನೋದು ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್
1: ಆಗಿರೋದು
0: ಒಂದೇ ಡಿಪೆಂಡ್ ಆಗಿರಲ್ಲ, ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ ನಮ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಗ್ರಂಥಿಗಳಿಗೆ ನಾವ್ ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಕರಿತೀವಿ. ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸಿದ್ರೆ ಮಾತ್ರ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಹಾರ್ಮೋನ್ ರಿಲೇಟೆಡ್ ಡಿಸೀಸಸ್ ಉಂಟಾಗಬಹುದು. ಸೊ ಇವು ನಮ್ಮ ಆರೋಗ್ಯದ ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ.
1: ಈಗ ಒಂದು ಮಗು ಹುಟ್ಟಿದ ಮೇಲೆ ಹೇಗ್ ಆರಂಭ ಆಗುತ್ತೆ, ಯಾವ ಹಾರ್ಮೋನು ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ, ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ, ಯಾವ್ಯಾವ ಹಾರ್ಮೋನ್?
0: ಸೊ ಹಾರ್ಮೋನ್ಸ್ ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಂತ ಹಾರ್ಮೋನ್ಗಳು, ಪ್ಲಸ್ ಇನ್ಸುಲಿನ್, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು, ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನೂ ಕೂಡ ಈ ಹಾರ್ಮೋನ್ಸ್ ಗಳು ಅದರದೇ ಆದಂತ ಕೆಲಸ ಆ ಟೈಮ್ ಅಲ್ಲಿ ಅಂದ್ರೆ ಮಗು ಡೆವಲಪ್ಮೆಂಟ್ ಆಗ ಟೈಮ್ ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕೋ ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವ್ ಹೇಳ್ಬೋದು. ಸೊ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರು ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವ್ ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಹುಟ್ಟಿದ ಮಗು ಇಂದ ಎಲ್ಡರ್ಲಿ ಇಂಡಿವಿಜುವಲ್ಸ್ ಗೂ ಕೂಡ ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ.
1: ಒಂದು ಮಗು ಆಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನುಗಳ ಮೇಲೆ ನಮ್ ಜೀವನ ನಿಂತಿದೆ, ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ ಈಗ ನೀವು ಹೇಳಿದ್ರಿ.

0: ನೀವು?
1: ಸೊ ನನ್ನ ಪ್ರಕಾರ ಲೈಕ್ ಹಿಂದಿನಿಂದನೂ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಸೊ ಬಟ್ ಇವಾಗ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಪ್ಲಸ್ ಈ ಟೆಕ್ನಾಲಜಿ ಎಲ್ಲಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಎಲ್ಲಾ ಕಡೆನೂ ಬರುತ್ತೆ.
0: ಅದೇ ನೀವು ಹೇಳಿದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು, ಅದೇ ಡಿಸ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಮೇಡಮ್, ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು, ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬಹುದು ಅಥವಾ ಗರ್ಭಾವಸ್ಥೆಯಲ್ಲಿರಬಹುದು, ಹೆರಿಗೆ ಸಮಯದಲ್ಲಿರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ, ಮತ್ತೆ ಋತುಬಂಧದ ಸಮಯದಲ್ಲಿ ಮತ್ತಿನ್ನೇನೇನೋ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು ನಮಗೆ? ಈಗ ಇತ್ತೀಚೆಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ, ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ?
1: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತಹ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ ಗಳು ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್. ಇವು ಕಾರ್ಟಿಸೋಲ್ ಮತ್ತು ಆಂಡ್ರೋಜನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯುಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯುಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್, ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ.
0: ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಾ, ದುಃಖದಲ್ಲಿ ಇರ್ಬೇಕಾ, ಇದೆಲ್ಲನೂ ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್.
1: ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರೀಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಇದು ಪ್ರಮುಖ ಆಗಿರುವಂತ ಹಾರ್ಮೋನ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಥೈರಾಯ್ಡ್ ಗ್ರಂಥಿ ಅಂತ, ಇದು ತುಂಬಾ ಚಿಕ್ಕದಾಗಿರುವಂತ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ, ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ, ಇದು ಮೆಲಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಚ್ಯುಟ್ರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರೀಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗ್, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ.
0: ಮಹಾಗ್ರಂಥಿ
1: ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್, ಮತ್ತೆ ಮುಖದ ಮೇಲೆ ಕೂದಲು ಬರುವಂತದ್ದು, ಪ್ಲಸ್ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವು ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ. ಅದರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು, ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಕಾರ್ಯ ನಿರ್ವಹಿಸುತ್ತೆ.
0: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪುತ್ತೆ. ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ,

0: ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನ್ ಬೇಕಾದ್ರೂ ಅಲ್ಲಿ ಹೋಗಿ ಸರ್ಚ್ ಮಾಡು, ಅದಕ್ಕೆ ತಾವೇ ಇದು ಮಾಡಿ. ನನಗೊಂದು ಡೌಟ್ ಇದೆ, ಏನಂತಂದ್ರೆ ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನ ಸರಿ ಮಾಡ್ಕೋಬಹುದು? ಯಾಕಂದ್ರೆ ನೀವೆಲ್ಲಾದ್ರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ಅದು ನಿಜನಾ?
1: ಸೊ ಏನಂತ ಅಂದ್ರೆ, ಇವಾಗ ಹರ್ಬಲ್ ಸಪ್ಲಿಮೆಂಟ್ಸ್, ನ್ಯಾಚುರೋಪತಿ ಮೆಡಿಸಿನ್ಸ್ ಇವೆಲ್ಲ ತುಂಬಾ ಪಾಪ್ಯುಲರ್ ಆಗಿದೆ. ಬಟ್ ಏನಂತ ಅಂದ್ರೆ, ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ.
0: ಯಾವ ಹಾರ್ಮೋನ್?
1: ಕಾರ್ಟಿಸೋಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನ್. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆದಾಗ, ನಾನು ಹೇಳದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗ್ಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾವು ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಅವಾಗ ಪೇಷಂಟ್ಸ್ ಸಡನ್ ಆಗಿ ಒಂದ್ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ ಬಿ ಪಿ ಕಮ್ಮಿ ಆಗ್ಬೋದು, ಐಸಿಯುಗೆ ಅಡ್ಮಿಷನ್ ಬೇಕಾಗೋ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು, ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್ಸ್. ಹಂಗಾಗಿ ಯೂಶಲಿ ನಾವು ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶಲಿ ನಾವ್ ಎನ್ಕರೇಜ್ ಮಾಡಲ್ಲ.
0: ಈಗ ಏನು ಆಗದೇನು ಕೆಲವು ಸಂದರ್ಭಗಳಲ್ಲಿ ಈಗೆಲ್ಲ ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಅಂತ ಅಂದ್ರೆ ಮಾರುಕಟ್ಟೆನಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಈ ನಮ್ಮ ಮಾರುಕಟ್ಟೆ ಆಳ್ತಾ ಇದೆ. ಮಾರುಕಟ್ಟೆನಲ್ಲಿ ಹಲವಾರು ಎಲ್ಲದಕ್ಕೂ ಒಂದೊಂದು ಇದೆ ಸಪ್ಲಿಮೆಂಟ್ಸ್, ತಗೊಂಡ್ರೆ ಏನು ಆಗಲ್ಲ ಏನು ಆಗಲ್ಲ, ಆ ತರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳಾಗತ್ತೆ ಅಂತ ಹೇಳ್ತಾರಲ್ಲ ನಿಜಾನ?
1: ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಂಬೋದು, ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಂಬೋದು. ಸುಮಾರು ಸತಿ ಜಿಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ, ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸ್, ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಬಿ ಪಿ ಜಾಸ್ತಿ ಆಗ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥಿಮಿಯಾ ಅಂತ ನಾವು ಹೇಳ್ತೀವಿ ಅದು ಆಗ್ಬೋದು, ಅದರಿಂದ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹದಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸ್ ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
0: ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ, ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದ್ ರೀತಿನಲ್ಲಿ ನಿಂತಿದೆ. ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ, ಆದ್ರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡಕ್ಕೆ ಆಗಲ್ಲ, ಅವಾಗ ವೈದ್ಯರನ್ನ ಕಾಣ್ಲೇಬೇಕಾಗುತ್ತೆ. ಈಗ ಒಂದು ಆತಂಕ ಏನಂತಂದ್ರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನಾ?
1: ಸೊ ಅಂದ್ರೆ ಯಾವ ಹಾರ್ಮೋನ್ ತಗೊಂತ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ಬೋದು, ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವ್ದು ಕಮ್ಮಿ ಇರುತ್ತೋ ನಮ್ಮ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ, ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ಮ ನಾರ್ಮಲ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ 1 ಡಯಾಬಿಟೀಸ್ ಇರೋರಿಗೆ, ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ.
0: ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿನೇ ಥೈರಾಯ್ಡ್ ಮಾತ್ರೆಗಳನ್ನ ಆರಂಭ ಮಾಡಿದ್ರೆ, ಮತ್ತೆ ಇನ್ನೂ ಒಂದಿದೆ, ಅದು ಸತ್ಯನೋ ಮಿಥ್ಯಾನೋ ನೀವು ಹೇಳಬೇಕು, ಒಂದ್ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನ ಆರಂಭ ಮಾಡಿದ್ರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ತರದ್ ಹೇಳ್ತಾರೆ, ಅದು ಹೇಗೆ?
1: ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳಕ್ಕಾಗಲ್ಲ ಮೆಡಿಸಿನ್ ಅಲ್ಲಿ. ಸೊ ನೀವ್ ಇವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ತರದ್ದು ನಾವ್ ಹೇಳಕ್ಕಾಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡ್ಬೇಕಾ, ಮಾತ್ರೆ ಪ್ರಮಾಣ

0: ಕಡಿಮೆ ಮಾಡ್ಬೇಕಾ ಅಥವಾ ಮಾತ್ರೆ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್ ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀರಾ ಜಾಸ್ತಿ ಇರುತ್ತೆ, ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನೇ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ, ಅವಾಗ ನಾವು ಇನ್ಸುಲಿನ್ನ ಕಡಿಮೆ ಮಾಡಿಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಂಬೇಕು ಅನ್ನೋದು ಯೂಶಲಿ ತಪ್ಪ ಕಲ್ಪನೆ. ಸೊ ಥೈರಾಯ್ಡ್ ಅಷ್ಟೇ, ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಇದು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್ ಅಂದ್ರೆ ಬೇಕಾಗುತ್ತೆ ಮಾತ್ರೆ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗಾಗ್ಬೋದು, ಅಂದ್ರೆ ಅದು ತುಂಬಾ ರೇರ್. ಅದು ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವ್ ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ ಅವೆಲ್ಲ ಆಗೋದು ತುಂಬಾ ತುಂಬಾ ರೇರ್. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಂಬೇಕು, ಟೈಪ್ 2 ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪ ಕಲ್ಪನೆ. ಸೊ ಇದೆಲ್ಲ ಡಯಾಬಿಟೀಸ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಈಗ ಹಾರ್ಮೋನ್ ವ್ಯತ್ಯಯ ಆಗ್ಲೇಬಾರ್ದು, ವ್ಯತ್ಯಾಸ ಆಗ್ಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಪ್ರಭಾವ ಬೀರಿಸ್ಕೊಳ್ಳಾರದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು?
0: ಸೊ ಈ ತರ ಹಾರ್ಮೋನ್ಸ್ ತೊಂದ್ರೆ ಬರದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜ್, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ಲದೆ ಇರೋಂಥದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು, ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು. ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರ್ ಸತಿ ಆಟೋ ಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ. ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು, ಅವಾಗ ಹೆಲ್ಪ್ ಬೇಕಾಗುತ್ತೆ,
1: ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ. ಮತ್ತೆ ವೈದ್ಯರ ಸಲಹೆ ಏನ್ ಹೇಳಿ, ಇದ್ರಲ್ಲಿ ಸುಮ್ನೆ ಆಟ ಆಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ? ವೈದ್ಯರು ಹೇಗ್ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನ್ ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್, ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ನಮಸ್ತೆ. ಥ್ಯಾಂಕ್ ಯು.
2: ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ ಸರ್.
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೂಡದಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75%ಷ್ಟು ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ, ಅಂತ ಯಾರ್ಯಾರೊಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ 25% ಆಫ್ ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು

0: ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು, ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರ, ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೈಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ID ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಕಳ್ಗೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
6: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲ್ಯಾಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಲೋತ್ರಾದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣಾ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ದಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ದದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಂಪ್ರತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆತಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30ರೊಳಗೆ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ

0: ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಜುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಜುವೆಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 4 ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ, ಜಪಾನ್, ರಾಜಸ್ಥಾನ, ಗುಜರಾತ್ಗೆ

ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಸಮಯ ಸರಿಯಾಗಿ 1:20:21. ಇದು ಆಕಾಶವಾಣಿ ಹಾಸನ ಎಫ್ಎಂ. ಭಾವಗೀತೆಗಳು ಮೊದಲಿಗೆ ಕೇಳಿ ಇಂದು ವಿಶ್ವನಾಥ್ ಅವರ ಸ್ವರದಲ್ಲಿರುವ ಬಿಆರ್ ಲಕ್ಷ್ಮಣರಾವ್ ಅವರ ಕವಿತೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಡಾ ಸೋಮಶೇಖರ ಇಮ್ರಾಪುರ ಅವರ ಕವಿತೆಯನ್ನು ಹಾಡಿದ್ದಾರೆ ವಾಣಿಶ್ರೀ ಕುಲಕರ್ಣಿ.

ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 1:30:06 ಇದು ಆಕಾಶವಾಣಿ ಹಾಸನ ಎಫ್ಎಂ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ದೇವ ಅವರು ಸಂಗೀತ ಸಂಯೋಜನೆ ಮಾಡಿರುವ ಸೈನಿಕ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಹರಿಣಿ.

0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 11/7/2026 ರಾಷ್ಟ್ರೀಯ ಜನತಾ ನ್ಯಾಯಾಲಯ ನಡೆಯಲಿದ್ದು, ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿದಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ, ಮಡೇನೂರು.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಕಂಠಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ರಾಗಜೋಡಣೆ ಇದೆ.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸ್ನ ಮುಖ್ಯಾಂಶಗಳು: ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್, ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ.

ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026, ಅಂದರೆ ನಾಳೆ ಕಡೆಯ ದಿನಾಂಕವಾಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸಲು www.bcu.karnataka.gov.in ನಲ್ಲಿ ಲಾಗಿನ್ ಆಗಿ ಸಲ್ಲಿಸಬೇಕು. ಪ್ರಕಟಣೆ ಕೇಳಿದಿರಿ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮುಸ್ಸಂಜೆ ಮಾತು ಚಿತ್ರದ ಗೀತೆ. ರಾಮ್ ನಾರಾಯಣ್ ಅವರ ಸಂಗೀತ ಸಂಯೋಜನೆಗೆ ವಿ ಶ್ರೀಧರ್ ಅವರ ಗೀತರಚನೆ ಇದೆ.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿ ಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಲ್ಲ ಚಿತ್ರದ ಗೀತೆಯನ್ನು ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅವರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವೆಂಕಟ್ ನಾರಾಯಣ್ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬಿಎಲ್ಒಗಳು ಗಣತಿ ನಮೂನೆ ಮನೆಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ದಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ. ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30 ಜುಲೈ 2 1,90,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 3,95,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ದಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಎರಡು ಗಂಟೆ 2:40 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ನವಗ್ರಹ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೌಮ್ಯ ಮಹಾದೇವನ್. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗಾಳಿ ಮಾತು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ನೀವೀಗ ಕೇಳುತ್ತಿರುವ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿರುವ ಅಮೃತ ವರ್ಷಿಣಿ ಚಿತ್ರದ್ದು. ಕೆ ಕಲ್ಯಾಣ್ ಅವರು ಬರೆದಿರುವ ಈ ಗೀತೆಗೆ ದೇವಾ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಿದ್ಧ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರು ಹಾಡಿರುವ ಬ್ರಾಡ್ ಚಿತ್ರದ ಗೀತೆ. ಶಶಾಂಕ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅರ್ಜುನ್ ಜನ್ಯಾ.

0: आप सुन रहे हैं विविध भारती।
1: सखियों के दिल की जुबा। हेलो सहेली।

ಮಳೆಗಾಲದ ಈ ಸುಂದರ ಸಂಜೆ ನೀವು ಟ್ಯೂನ್ ಮಾಡಿಕೊಂಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ಜಿ ಕೆ ಶ್ಯಾಮ್ ಪ್ರಸಾದ್.

ಸಮಯ ಸರಿಯಾಗಿ 5:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮೀಯ ಕೇಳುಗರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನಿಮ್ಮ ಮೆಚ್ಚಿನ ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಕೇಳಬೇಕಾ? ಹಾಗಿದ್ರೆ ನೀವು ನಮ್ಮ ನಿಲಯಕ್ಕೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಪಡೆಯಬಹುದು. ಕರೆ ಮಾಡೋದಕ್ಕೆ ಸಂಖ್ಯೆ ಹೇಗಿದೆ? 2462 289, ಮತ್ತೊಂದು ಸಂಖ್ಯೆ 2

0: 4 5 2 5 8 ಎಸ್ಟಡಿ ಕ್ರಮಾಂಕ 0 8 1 7 2. ಕಾರ್ಯಕ್ರಮದಲ್ಲಿ ಮೊದಲ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರು.
1: ಹೌದು ಸರ್.
0: ಯಾವ ಗೀತೆ ಬೇಕು ಇವತ್ತು ನಿಮ್ಗೆ?
1: ನನಗೆ ಒಣವು ಮೂಡಿದಾಗ ಚಿತ್ರದಿಂದ ಸರ್, ಆದಿಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಒಂದು ಹಾಡು ಉಂಟಲ್ಲ ಸರ್, ಆ ಹಾಡು ಬೇಕು ಸರ್. ಈ ಹಾಡು ನಿಮಗೂ ನಮ್ಮ ಮನೆಯವರು ಎಲ್ಲರೂ ಸಮಸ್ತ ಕೇಳುವವರಿಗೆ ಸರ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ಸರ್. ನಮಸ್ತೆ.
0: ನಮಸ್ತೆ. ಈಗ ಕೇಳಿ ಒಲವು ಮೂಡಿದಾಗ ಚಿತ್ರದಿಂದ ಒಂದು ಗೀತೆ. ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ ಶಂಕರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಸಂಖ್ಯೆಗಳು ಮತ್ತೊಮ್ಮೆ 246-289, ಮತ್ತೊಂದು ಸಂಖ್ಯೆ 245-258, ಎಸ್ಟಿಡಿ ಕ್ರಮಾಂಕ 0-8-1-7-2. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ. ನಮಸ್ತೆ ಸರ್,
0: ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಉಮಾ ಪುಟ್ರಾಜು ಸರ್, ವಿದ್ಯಾನಗರ ಹಾಸನ.
0: ವಿದ್ಯಾನಗರದಿಂದ ಉಮಾ ಪುಟ್ರಾಜು ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಧನ್ಯವಾದಗಳು ಸರ್. ಅದೇ ಬೆಳಗ್ಗೆ ಒಂದ್ಸರಿ ಸಿಕ್ಕಿತ್ತು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ, ಖುಷಿ ಆಯ್ತು ಸರ್. ಇವತ್ತು ಎರಡು ಸರಿ ಸಿಕ್ಬಿಟ್ಟಿದೆ.
0: ಡಬಲ್ ಧಮಾಕ ಇವತ್ತು.
1: ಹೌದು ಸರ್.
0: ಆಗ್ಲಿ ಆಗ್ಲಿ, ಸಂತೋಷ.
1: ಈ ಕಾರ್ಯಕ್ರಮಕ್ಕೆ ಸಿಕ್ಕಿರ್ಲಿಲ್ಲ, ಅಪರೂಪಕ್ಕೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್.
0: ಎಲ್ಲ ಕಾರ್ಯಕ್ರಮಕ್ಕೂ ಪಾಲ್ಗೊಳ್ತಾ ಇರಿ.
1: ಎಲ್ಲ ಕೇಳ್ತೀವಿ ಸರ್, ಎಲ್ಲ ರಸಪ್ರಶ್ನೆ, ಮತ್ತೆ ಇದು ಒಂದೇ ಬಳ್ಳಿಯ ಹೂಗಳು, ಒಗಟು ಜೀವಟು, ಮತ್ತೆ ಗಾದೆ ಗದ್ದುಗೆ, ಎಲ್ಲ ಕಾರ್ಯಕ್ರಮ, ಮಕ್ಕಳು ಕಾರ್ಯಕ್ರಮ, ಮತ್ತೆ ಡಾಕ್ಟರ್ ಕಾರ್ಯ ಇದು ಬರುತ್ತಲ್ಲ ಸರ್, ಆದಿ ಚಿಂಚಿಂಗಿರಿ ಅದು, ಮತ್ತೆ ಭಾನುವಾರದ್ದು ಇದು ಹೇಮಕೂಟ, ಹೇಮಕೂಟ ಬರುತ್ತಲ್ಲ ಗುರುವಾರ ಅದು, ಮತ್ತೆ ಭಾನುವಾರ ಮಾತುಕತೆ ನಡೆಸ್ತಾರಲ್ಲ ಸರ್.
0: ಆಗ್ಲಿ ಆಗ್ಲಿ, ಎಲ್ಲ ನಮ್ಮ ಆಕಾಶವಾಣಿಯ ಹಾಸನ ಕೇಂದ್ರದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈಗ ಹೇಳಿ, ನಿಮ್ಮ ಮೆಚ್ಚಿನ ಗೀತೆ ಯಾವ್ದು, ಯಾವ ಗೀತೆ ಪ್ರಸಾರ ಮಾಡಬೇಕು?
1: ಒಲವು ಗೆಲವು ಇಂದ ರಾಜ್ಕುಮಾರ್ ಮತ್ತೆ ಲಕ್ಷ್ಮಿ ಮಾಡಿದಾರಲ್ಲ ಸರ್, ಆ ಸಾಂಗ್ ಹಾಕಿ. ನನ್ನೆದೆ ಕೋಗಿಲಿಯ ಒಲವಿನ ಪಲ್ಲವಿಯ ದನಿಯಲ್ಲಿ ವಿನೂತನ, ತುಂಬಾ ದಿವ್ಸ ಕೇಳ್ಬೇಕು ಅಂತಿದ್ದೆ, ಇವತ್ ಕಾಲ್ ಸಿಕ್ತು.
0: ಹೌದಾ,
1: ಕರೆ ಸಿಕ್ಕಿದ್ದಕ್ಕೆ ಖುಷಿ ಆಯ್ತು ಸರ್.
0: ಆಗ್ಲಿ, ಸಂತೋಷ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಧನ್ಯವಾದಗಳು.
0: ಧನ್ಯವಾದ. ಈಗ ಕೇಳಿ, ಒಲವು ಗೆಲುವು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಶ್ರೀ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದ್ದು.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್, ನಾನು ಕಿಂಟಮ್ಮಸ್ಕೋಟೆ ಹೋಬಳಿ ಕಟ್ಟೆಬಳಿಯಿಂದ ಸಂಕಪ್ಪ ಮಾತಾಡ್ತಾ ಇರೋದು.
0: ಸಂಕಪ್ಪ ಅವರು, ಸಂಕಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಯಾವ ಗೀತೆ ಬೇಕು ಇವತ್ತು?
1: ಇವತ್ತು ಮಳೆ ಬರ್ತಾ ಇದೆ, ಕಿಟಕಿಟಿ ಮಳೆ. ಈ ಒಂದು ಸಂಜೆಯ ಸೊಬಗಿನಲ್ಲಿ ಒಂದು ದೇವರ ಹಾಡು ಕೇಳೋಣ ಅಂತ ಹೇಳ್ಬಿಟ್ಟು, ಶುಕ್ರವಾರ ಅಲ್ವಾ, ಹೂಗಳ ಕಂದೆ ದರ್ಶನ ಕೋರಿ ನಾನಿಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ಆಕ್ಟ್ ಮಾಡಿರುವಂತ ಹಾಡೋದು. ಇದು ಎಲ್ಲ ಹಾಸನ ಆಕಾಶವಾಣಿ ಕೇಳಿದವರಿಗೆ, ಜೊತೆಯಲ್ಲಿ ನನ್ನ ಮೊಮ್ಮಕ್ಕಳಾದ ಶಿವಾನಿ ಮತ್ತು ನಯನಗೋಸ್ಕರ ಡೆಲಿಕೇಟ್ ಮಾಡ್ತಾ ಇದ್ದೀವಿ.
0: ಆಗ್ಲಿ ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಸಂಕಪ್ಪ ಅವರು ಕೇಳಿ.
1: ಓಕೆ ಸರ್, ಧನ್ಯವಾದ.
0: ಧನ್ಯವಾದ. ಈಗ ಕೇಳಿ ಎರಡು ಕನಸು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕರೆ ಮಾಡೋದಕ್ಕೆ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇವೆ ಕೇಳಿ, 246-289. ಮತ್ತೊಂದು ಸಂಖ್ಯೆ 245-258. ಎಸ್ ಟಿ ಕ್ರಮಾಂಕ 081-72. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್, ಮೇನಕ ನಟರಾಜ್ ಬಳ್ಳಗಾರು ವಿದ್ಯೆ ಹಾಸನಿಂದ.
0: ಮೇನಕ ನಟರಾಜ್ ಅವರು, ಮೇನಕ ನಟರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಯಾವ ಗೀತೆ ಬೇಕು ಇವತ್ತು?
1: ಇವತ್ತು ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಮಣ್ಣಿನ ದೋಣಿ ಫಿಲಂನಿಂದ ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ ಅದಾಕೆ ಸರ್.
0: ಮಳೆ ಬರ್ತದೆ ಸರಿ, ಮಣ್ಣಿನ ದೋಣಿ ಬಿಟ್ರೆ ಕರ್ಗೋಗುತ್ತೇನೋ, ಕೇಪರ್ ದೋಣಿ ಬಿಡಬೇಕು.
1: ಆದ್ರೆ ಆಡ್ತೇನೆ, ಸೂಪರ್ ಆಗಿದೆ.
0: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಧನ್ಯವಾದಗಳು.
0: ಧನ್ಯವಾದ. ಈಗ ಕೇಳಿ, ಮಣ್ಣಿನ ದೋಣಿ ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ತೆಗೆದುಕೊಳ್ಳುವ ಸಮಯ.
1: ನಮಸ್ತೆ
2: ವಿಜಯಲಕ್ಷ್ಮಿ ಧನರಾಜ್ ಅರಸ್ ಸರ್.
0: ನಮಸ್ತೆ ವಿಜಯಲಕ್ಷ್ಮಿ ಧನರಾಜ್ ಅರಸ್ ಅವರು.
2: ಕಾರ್ಯಕ್ರಮಕ್ಕೆ
0: ಸ್ವಾಗತ ತಮಗೆ.
2: ಥ್ಯಾಂಕ್ ಯು ಸರ್.
0: ಹೇಳಿ, ಯಾವ ಗೀತೆ ಕೇಳಬೇಕು ಬಯಸ್ತಿದ್ದೀರಾ ನೀವತ್ತು?
2: ನನಗೆ ಗಣೇಶನ ಮಹಿಮೆಯಿಂದ, ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ.
0: ಗಣೇಶ ಚತುರ್ಥಿ ಇನ್ನು ದೂರ ಇದೆಯಲ್ಲ, ಇವತ್ತೇ
2: ಸಂಕಷ್ಟಿ ಸರ್.
0: ಓಹೋ, ಸಂಕಷ್ಟಿ
2: ಸಂಕಷ್ಟಿ ಇವತ್ತು.
0: ಆಗ್ಲಿ ಆಗ್ಲಿ, ಸಂಕಷ್ಟಿಗೆ ಗಣಪತಿ ನೆನಪು ಮಾಡ್ಕೊಳ್ಳೋಣ. ನಿಮ್ಮ ಮೆಚ್ಚಿನ ಗೀತೆ
2: ಒಳ್ಳೇದಾಗ್ಲಿ ಅಂತ.
0: ಹೌದು ಹೌದು, ಎಲ್ಲರೂ ಸಂಕಷ್ಟದಿಂದ ಪಾರಾಗ್ಲಿ
2: ಪಾರಾಗ್ಲಿ ಅಂತ.
0: ಆಗ್ಲಿ ಆಗ್ಲಿ,
2: ಸರ್ವೇ ಜನ ಸುಖಿನೋ ಭವಂತು.
0: ಹೌದು, ಆಗ್ಲಿ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
2: ಥ್ಯಾಂಕ್ ಯು.
0: ಈಗ ಕೇಳಿ ಗಣೇಶ ನಿನ್ನ ಮಹಿಮೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ರ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸುವುದಕ್ಕೆ ಸಂಖ್ಯೆಗಳು ಹೀಗಿವೆ: 2462889, ಮತ್ತೊಂದು ಸಂಖ್ಯೆ 2452558. ಎಸ್ಟಿಡಿ ಕ್ರಮಾಂಕ 081-72. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ತೆಗೆದುಕೊಳ್ಳುವ ಸಮಯ. ನಮಸ್ತೆ
2: ಸರ್. ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
2: ಸರ್, ನಾವು ಇಲ್ಲಿ ಗಂಗಾವತಿ ತಾಲೂಕು ಏರೂರು ಗ್ರಾಮದಿಂದ ಸರ್, ಗಂಗಪ್ಪ ಅಂತ.
1: ಗಂಗಾವತಿಯಿಂದ ಗಂಗಪ್ಪ ಅವರು?
2: ಏರೂರು ಗ್ರಾಮ ಅಂತ ಬರ್ತದೆ ಸರ್, ಗಂಗಾವತಿ ತಾಲೂಕಿನಲ್ಲಿ. ಮಾಡ್ತಾ ಇದ್ವಿ ಸರ್.
1: ಗಂಗಪ್ಪ ಅವ್ರಿಗೆ ಯಾವ ಗೀತೆ ಬೇಕಿವತ್ತು
2: ಸರ್? ನಾವಿಬ್ಬರು, ನಮಗಿಬ್ಬರು ಸರ್ ಚಿತ್ರ. ಅದರಲ್ಲಿ ಶೃಂಗೇರಿ ಶಾರದಕ್ಕ ಅಂತೇಳಂತಂದು ಒಂದು ಹಾಡಿದೆ ಸರ್, ಹಾಡ್ಬೇಕಾಗಿ.
1: ಯಾಕೆ ಬೇಕು ಈ ಗೀತೆ? ಯಾಕಿಷ್ಟ ನಿಮ್ಗೆ?
2: ಹಳೆ ಹಾಡಲ್ರಿ ಸರ್,
1: ಹಳೆ ಹಾಡು ಕೇಳೋಕೆ ಇಷ್ಟ ಅಂತನ?
2: ಹೌದು.
1: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿಸೋಣ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ ಈಗ.
2: ನಮಸ್ತೆ ಸರ್.
1: ನಮಸ್ತೆ. ಈಗ ಕೇಳಿ, ನಾವಿಬ್ಬರು ನಮಗಿಬ್ಬರು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗೀತ ಕಟ್ಟಿ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ತೆಗೆದುಕೊಳ್ಳುವ ಸಮಯ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಜ್ಞಾನೇಶ್ ಕುಮಾರ್ ಅಂತ, ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಹಾಸನದಿಂದ ಸರ್.
0: ಜ್ಞಾನೇಶ್ ಕುಮಾರ್ ಅವರು?
1: ಹೌದು ಸರ್.
0: ಜ್ಞಾನೇಶ್ ಕುಮಾರ್ ಅವರಿಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
0: ಯಾವ ಗೀತೆ ಬೇಕು ಇವತ್ತು ನಿಮ್ಮ ಮೆಚ್ಚಿನ?
1: ಬಣ್ಣದ ಗೆಜ್ಜೆಯಿಂದ ಸ್ವಾತಿ ಮುತ್ತಿನ ಮಳೆ.
0: ಏನು ಇವತ್ತು ಮಳೆ ಮಳೆ ಅಂತ ಮಳೆ ಸುರ್ಸಂಗ್ ಕಾಣಿಸ್ತಾ ಇದ್ರಲ್ಲ.
1: ಒಳ್ಳೇದಲ್ಲ ಸರ್ ಬಂದ್ರೆ.
0: ಹೌದು ಹೌದು, ಮಳೆಗಾಲದಲ್ಲಿ ಜೋರು ಮಳೆ ಆಗ್ಬೇಕು. ಆಗ್ಲಿ ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.
0: ಈಗ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದಿಂದ ಒಂದು ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ.
1: ಶಾಂತಿನಿ ಮಂಜುನಾಥ್ ಹಾಸನದಿಂದ.
0: ಶಾಂತಿನಿ ಮಂಜುನಾಥ್ ಅವರು
1: ಸರ್,
0: ಹೇಳಿ, ಯಾವ ಗೀತೆ ಬೇಕಿವತ್ತು?
1: ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಿಂದ ಕಾಸನ್ನು ಬೀಸಿ ಒಲವಿನ ಬೆಲೆಯನ್ನು ನಿಗದಿ ಮಾಡುವ ಅಂಧಕರೆ ಅಂತ ಬರುತ್ತೆ, ಈ ಗೀತೆ ಬೇಕಿತ್ತು ಸರ್.
0: ಆಗ್ಲಿ ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಓಕೆ, ಧನ್ಯವಾದ.
0: ಧನ್ಯವಾದ. ಈಗ ಕೇಳಿ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಿಂದ ಒಂದು ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ

0: ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ, ಮಡೆನೂರು.
2: ನೀವು ಕೇಳ್ತಾ ಇದರ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ನಮಸ್ತೆ.
3: ನಮಸ್ತೆ ಸರ್.
2: ನಮಸ್ತೆ. ನಿಮ್ಮ ಪರಿಚಯ?
3: ವಿಜಯಲಕ್ಷ್ಮಿ ನಾಗರಾಜ್ ಅಂತ, ಹಾಸನಿಂದ.
2: ವಿಜಯಲಕ್ಷ್ಮಿ ನಾಗರಾಜ್ ಅವರು, ಯಾವ ಗೀತೆ ಬೇಕು ಇವತ್ತು? ನಿಮ್ಮ ಮೆಚ್ಚಿನ ಗೀತೆ
3: ಚಂದವಳ್ಳಿಯ ತೋಟ ಇದ್ರ ಚಿತ್ರದಿಂದ ಯಾವ್ದಾದ್ರೂ ಸರಿ?
2: ಯಾವ್ದಾದ್ರೂ ಸರಿಯಾ? ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
3: ಓಕೆ ಸರ್.
2: ಈಗ ಕೇಳಿ ಚಂದವಳ್ಳಿಯ ತೋಟ ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಗೆ ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದ್ದು. ಗೀತೆಗೆ ಸಾಹಿತ್ಯ ತಾರಾಸು ಅವರದ್ದು.

0: ನೀವು ಕೇಳ್ತಾ ಇದ್ರ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್, ನನ್ನ ಹೆಸರು ಹೇಮಾಕ್ಷಿ ದಾಸ್ ಶೆಟ್ಟಿ ಅಂತ, ಹಾಸನ ಉದಯಗಿರಿ ಬಡಾವಣೆಯಿಂದ ಸರ್.
0: ಹೇಳಿ ಹೇಮಾಕ್ಷಿ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಯಾವುದು?
1: ಸರ್, ನನಗೆ ತಂದೆ ಮಕ್ಕಳು ಫಿಲಮ್ ಅಲ್ಲಿ ಸಂಜೆ ಕೆಂಪು ಆಯಿತು ಅಂತ.
0: ಸಂಜೆ ಕೆಂಪು ಮೂಡಿತು ಅಂತ.

0: ಆಸಿತು ಇಂದು ನಾಳೆಯ ಸೇರಿತು ಮಲಗು ವೇಳೆಯಾಯಿತು
1: ಆಗ್ಲಿ, ತುಂಬಾ ಚಂದವಾಗಿ ಹಾಡಿದ್ರಿ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ನಮಸ್ತೆ. ಈಗ ಕೇಳಿ ತಂದೆ ಮಕ್ಕಳು ಚಿತ್ರದಿಂದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನೀವು ಕೇಳ್ತಾ ಇದ್ರೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದ ಕಡೆಯ ಕಾಲರ್ ಯಾರು ಅಂತ ನೋಡೋಣ. ನಮಸ್ತೆ. ಶೋಭಾ ಹಾಸನದಿಂದ. ನಿಮಗೆ ಯಾವ ಗೀತೆ ಮೆಚ್ಚಿನದ್ದು, ಯಾವ ಗೀತೆ ಪ್ರಸಾರ ಮಾಡಬೇಕು?
1: ವಿಷ್ಣು ಸೇನ ಫಿಲಂ ಇಂದ ಸರ್. ಅದ್ರಲ್ಲಿ ಮೇಘವೇ ಮೇಘವೇ ಅಂತ ಒಂದು ಸಾಂಗ್ ಇದೆ ಸರ್, ವಿಷ್ಣುವರ್ಧನ್ ಇವರು ವಿಷ್ಣು ಬಾಲಸುಬ್ರಹ್ಮಣ್ಯ ಅವರು ಹಾಡಿರೋದು. ಅದು ಅದ ಶ್ರೀರಾಮ್ ಅವರು ಮತ್ತೆ ವಿಷ್ಣುವರ್ಧನ್ ಅದು ಇವರು ಹಾಡಿರೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರೋದು. ಅದು ಕೇಳೋದು ಚೆನ್ನಾಗಿದೆ, ಅದಕ್ಕೆ ಕೇಳೋಣ.
0: ಅದು ನಿಮ್ಮ ಮೆಚ್ಚಿನ ಗೀತೆ ಆಗ್ಲಿ. ಕಾರ್ಯಕ್ರಮದ ಕಡೆಯ ಕಾಲ ನೀವು, ಸಮಯ ಮುಕ್ತಾಯ ಆಗ್ತಾ ಬರ್ತಾ ಇದೆ, ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
1: ಥ್ಯಾಂಕ್ ಯು.
0: ಈಗ

0: ಆಕಾಶವಾಣಿ ಹಾಸನ. ಕಾರ್ಯಕ್ರಮ ವಿವರಣೆ. ಇಂದು ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ ಹೆಚ್ಬಿ, ಜಂಟಿ ಕೃಷಿ ನಿರ್ದೇಶಕರು. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ನಿರ್ದೇಶಕರು, ಶೇಷಾದ್ರಿ ರಸ್ತೆ, ಬೆಂಗಳೂರು. 7:20 ಕೃಷಿ ಲೋಕ, 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಯುವ ಪ್ರತಿಭೆ. ಇದರಲ್ಲಿ ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯಶ್ರೀ ಎಂಎಸ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00 ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾಥಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್

0: ಗೆ ಕರೆ ಮಾಡಿ 9538971132.
1: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಹಾಗೂ 6:50 ಹಾಗೂ 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಜನಪದ ಜಗತ್ತು, ಇದರಲ್ಲಿ ಅರಸೀಕೆರೆ ತಾಲೂಕು ದೊಮ್ಮೇನಹಳ್ಳಿಯ ಡಿಸಿ ಶಿವಣ್ಣ ಮತ್ತು ತಂಡದವರಿಂದ ಚಿಟ್ಟಿ ಮೇಳ, 9:00 ರಂಗ್ ಬಿರಂಗಿ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ಲಿಖಿತಾ ಎಂಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್, 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು, 11:00 ಫುಲ್ವಾರಿ ಗೀತಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಬಿಡಿ ವಾಟಿಕರ್ ಅವರ ಗಾಯನ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ, ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಮುಂದುವರೆದಂತೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಗತಿಪಥ, ಇದರ ವಿಷಯ ಮಣ್ಣು ಆರೋಗ್ಯ ಚೀಟಿ, ಮಾತನಾಡುವವರು ಪ್ರಸನ್ನ. 1:20 ಭಾವಗೀತೆಗಳ ಕಾರ್ಯಕ್ರಮ, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಮನ್ ಚಾಹೆ ಗೀತ್, ಕ್ರಮವಾಗಿ 3:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ನಾಟ್ಯ ತರಂಗ್, ನಂತರ ಬಾಂಬೆ ಟಾಕೀಸ್. 5:00 ನಿಮ್ಮ ಸಂದೇಶ ಮೇಘಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳ ಕಾರ್ಯಕ್ರಮ, 6:50 ಕಿಸಾನ್ ವಾಣಿ, ಇದರಲ್ಲಿ ವಿಷಯ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎಂ ತೀರ್ಥ ಮಲ್ಲೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ, 9:30 ಯುವವಾಣಿ ಬೆಂಗಳೂರು ಕೇಂದ್ರದಿಂದ, ಇದರಲ್ಲಿ ಬಹುಮುಖ ಪ್ರತಿಭೆ ಸಮುದ್ಯತ ಎಸ್ ಅವರೊಂದಿಗೆ ಸಂದರ್ಶನ, 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ ಆಗುತ್ತಲಿದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಆಲಸಂದೆ, ಹತ್ತಿ, ಆಲೂಗೆಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್ ಅಥವಾ ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬೇಕಾಗಿರುತ್ತದೆ. ಕೇಳುವರೆ, ಇದೊಂದು ಪ್ರಕಟಣೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶ ನೀಡಲಾಗಿದ್ದು, ರೈತರ

0: ಸಮೀಕ್ಷೆ ಮೊಬೈಲ್ ಆಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದ್ರಿ. ಕಾಣೆಯಾದವರ ಕುರಿತು ಪೊಲೀಸ್ ಪ್ರಕಟಣೆ. ದಿನಾಂಕ 9/6/2026 ಮಂಜುನಾಥ ಎಂಬ 27 ವರ್ಷದ ಯುವಕ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾದ ವ್ಯಕ್ತಿಯ ವಿವರ ಹೀಗಿದೆ. ಹೆಸರು ಮಂಜುನಾಥ, ವಯಸ್ಸು 27, ಎತ್ತರ 168 ಸೆಂಟಿಮೀಟರ್, ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ಕೂದಲು, ದುಂಡುಮುಖ, ಸಾಧಾರಣ ಮೈಕಟ್ಟು, ಕನ್ನಡ ಮತ್ತು ತೆಲುಗು ಭಾಷೆ ಬಲವರಾಗಿರುತ್ತಾರೆ. ಕಾಣೆಯಾದಾಗ ಈ ವ್ಯಕ್ತಿಯು ಕೆಂಪು ಟೀಶರ್ಟ್, ಕಪ್ಪು ಜರ್ಕಿನ್, ಕಪ್ಪು ಪ್ಯಾಂಟ್ ಧರಿಸಿರುತ್ತಾರೆ. ಯಾರಿಗಾದರೂ ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಬೇಲೂರು ಪೊಲೀಸ್ ಠಾಣೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ. ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
2: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಭಾವಗೀತೆ. ಹಾಡಿದ್ದಾರೆ ಡಾ ಎಂ ಬಾಲಮುರಳಿ ಕೃಷ್ಣ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ

0: ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30 ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4 ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೊಡ್ಡರಂಗೇಗೌಡರ ರಚನೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮುಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ.

0: ಆಕಾಶವಾಣಿ ಅವಲೋಕನ.
1: ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ದತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ. ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ದತಿ ಅಸ್ತಿತ್ವದಲ್ಲಿತ್ತು.

0: ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು. ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ. ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ. ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು, ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಈ ಹೊಸ ತೆರಿಗೆ ಪದ್ಧತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. 2017ರಲ್ಲಿ ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026ರ ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ. ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ. 2017-18ರಲ್ಲಿ ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26ರ ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. 2026-27ರ ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಯಶಸ್ಸಿನ ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ. 2025ರ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ. ತೆರಿಗೆ ದರಗಳನ್ನು ಪ್ರಮುಖವಾಗಿ ಶೇಕಡ 5 ಮತ್ತು ಶೇಕಡ 18ರ ಎರಡು ಮುಖ್ಯ ಸ್ಲಾಬ್ಗಳಾಗಿ ಮರು ರಚಿಸಲಾಗಿದ್ದು, ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ ಶೇಕಡ 40ರವರೆಗೆ ತೆರಿಗೆ ವಿಧಿಸಲಾಗುತ್ತಿದೆ. ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು, ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ. 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ. ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ. ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ. ಈ ಇನ್ವಾಯ್ಸಿಂಗ್, ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು, ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ. ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.
1: ಅವಲೋಕನ ಪ್ರಸಾರವಾಯಿತು.

0: ಆಕಾಶವಾಣಿ ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
2: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3 ಡೋರ್ ಅಂಡ್ 2 ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.

ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.

0: कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 237 4 8 8, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ

0: ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ, ಈ ರೀತಿಯಾಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದಕ್ಕಾಗಿ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ. ಸದ್ಯಕ್ಕೆ 500 ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯ ನೀರಿಗೆ ಸಾಕಾಗುವಷ್ಟು ನೀರಿದೆ ರೀ. ಆಗಸ್ಟ್ ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಅದಿಲ್ಲದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7 ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ 2026 ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರು ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೇ ನಾವು ಮೋಡ ಬಿತ್ತನೆಯನ್ನ ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ದಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ ನಾಲ್ಕನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
3: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೃಷಿ ಇಲಾಖೆಯ 2ನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ 2ನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ ಬೆಳೆ ವಿಮೆ

0: ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತಿವೆ 2237 4888 2237 4888. ಇನ್ನೊಂದು ಫೋನ್ ಸಂಖ್ಯೆ 2237 4999 2237 4999. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದರೆ ಏನು, ಇದೊಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
1: ಸರಿ ಸರ್, ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದು, ಇದನ್ನು ಅಷ್ಟೇ. ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು ಮತ್ತು ವಿಮಾ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಮತ್ತು ಇಲ್ಲಿವರೆಗೂ ಇವಾಗ್ಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳೋಕೆ ಅವಕಾಶ ಮಾಡಿದ್ದೀವಿ.
0: ಅಂದ್ರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವ್ರು ಹಾಕಿದಂತ ಬೆಳೆ ಕೈಗೆ ಸಿಗದೆ ಇದ್ದಂಗ ಆದಾಗ, ಅಥವಾ ಇವ್ರ ನಿರೀಕ್ಷೆ ಪ್ರಮಾಣದ ಮಳೆ ಬರ್ದಿದ್ದಾಗ ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
1: ಸರಿ ಸರ್, ಹೌದು
0: ಸರ್. ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್,
2: ನಮಸ್ಕಾರ.
0: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
2: ನಾನು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
0: ಹೆಸರು?
2: ನಮ್ದು ಕಾವೇರಿ ಕಡಿಮೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವುದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬೋದಾ?
0: ನಿಮ್ಮ ಹೆಸರು ಹೇಳಿಲ್ಲ. ಹಲೋ,
2: ಹಲೋ,
0: ನಾ ಕೇಳಿ
2: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ನಾವು ಭತ್ತ ಬಿತ್ತನೆ ಮಾಡಿಲ್ಲ, ಭತ್ತ ಬಿತ್ತನೆ ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಈಗ ನಾವು ಬೆಳೆ ವಿಮೆ ಮಾಡಬಹುದಾ ಅಂತ
0: ಹೇಳ್ತಾರೆ.
1: ಸರ್, ಇದು ಬಿತ್ತನೆ ಮಾಡಿಲ್ಲ ಅಂತ ಅಲ್ಲಿ ಆದೇಶ ಆಗಿದ್ರೆ ಆ ಭತ್ತಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾದ್ರು ಬೆಳೆ ಬಿತ್ತನೆ ಮಾಡಿದ್ರೆ ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಬಹುದು.
0: ಇದು ಕೇವಲ ಭತ್ತ ಅಲ್ಲ, ಇನ್ನೂ ಒಂದು 30 ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ.
1: ಅಲ್ಲಿ ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂತ ಬೆಳೆ ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ ಆ
0: ಬೆಳೆಗಳಿಗೆ
1: ಕಟ್ಕೋಬಹುದು ಸರ್.
0: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.
3: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ.
3: ಹಲೋ ರೀ ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
0: ಹೆಸರೇಳಿ ಮೇಡಮ್.
1: ಭಾಗೀರಥಿ.
0: ಭಾಗೀರಥಿ, ಕೇಳಿ, ಪ್ರಶ್ನೆ ಕೇಳಿ
3: ಸರ್. ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ತೀವ್ರಿ ಸರ್. ಮುಂದ ಒಂದ್ ಫೂಟ್ ಅದ ಇದ್ದಾರ ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತು ಅಂತ ಬರ್ಲಿಲ್ಲ ಅಂದ್ರ ಅಂದ್ರೆ ಈಗ ಪಕ್ಕ ಹಕ್ಕಿನು ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
1: ನೀವು ಇನ್ಶೂರೆನ್ಸ್ ಕಟ್ಬಹುದು ಅಮ್ಮ ಭಾಗೀರಥಿ ಅವ್ರೆ. ನೀವು ಬೆಳೆ ಬಿತ್ತನೆ ಮಾಡಿದೀರಾ, ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆತರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ ಬೆಳೆ ವಿಮೆ ಕಟ್ಟಿರೋದು.

0: ಮತ್ತು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರ್ ಅಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ ಜಿಪಿಎಸ್ ಕೂಡ ಮಾಡಿಸಬೇಕು ಅಂದ್ರೆ ಬೆಳೆ
1: ಸಮೀಕ್ಷೆ. ಅದು ಏನದ ಮತ್ತ ನಾವು ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಾಳ ಹಾಳಾಗಿತ್ರಿ ಸರ್ ಮೇಡಮ್ ಅವ್ರ.
0: ಹೇಳಿ ಹೇಳಿ.
1: ಅದ್ ಹಾಳಾಗ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಅಂತ ಬರ್ತಾರೆ ಮೇಡಮ್ ಅವ್ರ. ಮತ್ತ ಮುಂದೆ ಏನದ ಕಟಾವದಾಗ ಬೇರೆ ಅವ್ರು ಹೊಸ ಬಂದಿತ್ತತ್ರಿ, ಅದ ಕಟಾವ್ ಮಾಡಾಕರ್ರಿ. ಏನದ 42 ಅಂತ ಬರ್ಕೊಂಡ್ ಹೋಗ್ಯಾರತ್ರಿ ಪರ್ಸೆಂಟೇಜ್ ನುಕ್ಸಾನತ್ತೆ. ಮತ್ತ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ. ನಮ್ದು ಪೈಲೆ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದು 36,000 ಬಂತು ರೀ ಮೇಡಮ್.
0: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ,
1: 75% ಬರ್ಲಿಲ್ರಿ ಮೇಡಮ್ ಅವ್ರ.
0: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕೆಲಾಮಿಟಿ ಅಂತ, ಅಂದು ವೈಯಕ್ತಿಕ ನಷ್ಟ ಆಗಿದೆ ಅಂತ. ಅದು ಆ ತರ ಅವ್ರಿಗೆ ಇಂಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲಾ ಕಡೆನೂ ಮಾಡಲ್ಲ, 10% ಮಾಡಿ ಅದೇ ಆತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ. ಇದು
2: 42%
0: ಅದು ಯಾವ್ದು ಅಂತ ನನಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ?
1: ಲಕ್ಯಾಣ
2: ಇಂಡಿ ತಾಲೂಕು.
0: ಇಂಡಿ ತಾಲೂಕು ಲಕ್ಯಾಣ. ಇದು ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ ಓರಿಯೆಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ
1: ಅಂದ್ರೆ ಇಲ್ಲಿ ಕೆನರಾ ಬ್ಯಾಂಕ್ ಅಂದ್ರೆ ತುಂಬಿಕೊಳ್ಳಲ್ರಿ ಮೇಡಮ್. ಅವ್ರ ಗ್ರಾಮ ಒಂದಾಗೆ ತುಂಬತೀವ್ರಿ ನಾವು.
0: ಏ ತುಂಬಿಕೊಳ್ತಾರೆ ಎಲ್ಲ, ನಾವ್ ಅದೇ ಹೇಳಿದ್ದು. ನೀವು ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ
1: ಕೆನರಾ ಬ್ಯಾಂಕ್ ನ ಸಾಲ ಇಲ್ರಿ ಮೇಡಮ್ ಅವ್ರ.
0: ಅಲ್ಲ ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು. ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗತ್ತೆ. ನೀವೊಂದು ಈಗ SBI ಜನರಲ್ ಇನ್ಶೂರೆನ್ಸ್ ಏನ್ ಹೇಳಿ
2: ಇನ್ನೊಂದ್ಸರಿ ಹೇಳಿ
1: ಅಂದ್ರೆ
0: ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತೇಳಿ ಒಂದು ದೃಢೀಕರಣ ಕೊಡ್ಬೇಕಾಗತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
2: ನಮಸ್ಕಾರ.
0: ನಮಸ್ತೆ.
2: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರೇಳಿ ಎಲ್ಲಿಂದ ಕೇಳ್ತಾ ಇದೆ? ಹೆಸರೇಳಿ ಎಲ್ಲಿಂದ?
3: ಹಲೋ
0: ಹಲೋ ಕೇಳ್ತಾ ಇದೆ ಹೇಳಿ.
2: ರೇಡಿಯೋ ಸೆಟ್ ಇದ್ರೆ ಪ್ರಶ್ನೆ ಕೇಳಿ.
0: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವ್ದು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದನೇ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
2: ಬೆಳೆ ಇದ್ರೆ ಕೇಳಿ,
3: ಮುಸ್ಕಿನ ಜೋಳ ಐತ್ರಿ.
0: ಮುಸ್ಕಿನ ಜೋಳ ಮಾಡಬಹುದು. ಮುಸ್ಕಿನ ಜೋಳ ನೀವು ಮಾಡಬಹುದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ ಬ್ಯಾಂಕ್ ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ ಮಾಹಿತಿ ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ ಹೆಸರುನು ಸಹ ಹೇಳಲಿಲ್ಲ, ನೀವು ರಾಯಭಾಗದಿಂದ ಮಾಡ್ತಾ ಇದ್ದೀರಾ. ಸಂರಕ್ಷಣೆ ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ ನಲ್ಲಿ ನೀವು ಓಪನ್ ಮಾಡಿದ್ರೆ

0: ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು. ಆಯ್ತು ಆಯ್ತು, ಮಾಡ್ಕೋಬಹುದು. ಮುಸ್ಕಿನ ಜೋಳ ಇದೆ, ಕಬ್ಬು ಇಲ್ಲ.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿರಂಗ. ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ, ಹೇಳಿ ಸರ್ ಎಲ್ಲಿಂದ?
2: ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
2: ನಾವು ಇಂಡಿ ತಾಲೂಕು ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
1: ಕೇಳಿ ಶರಣಪ್ಪ ಅವ್ರೆ,
2: ನೋಡ್ರಿ ನಾವು ಹೋಸಲ ಕ್ಷೇಮಾ ಇನ್ಸೂರೆನ್ಸ್ ಮಾಡಿದೀವಿ ಸರ್.
1: ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್.
2: ಕ್ಷೇಮಾ ಇನ್ಸೂರೆನ್ಸ್ ಮಾಡಿದೀವಿ ಸರ್.
1: ಕ್ಷೇಮಾ
2: ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರಲ್ಲೇ ನನ್ನ ಹೆಸರಲ್ಲೇ.
0: ಅದೇ ಕ್ಷೇಮ ಅಂದ್ರೆ ಅವರು ತೋಟಗಾರಿಕೆ ಬೆಳೆ ಮಾಡಿರ್ಬೋದು ಅಲ್ವಾ ನೀವು?
2: ಇಲ್ರಿ, ನಮ್ದು ಹತ್ತಿ ಮತ್ತು ಉದ್ದು ಇತ್ರಿ ಮೇಡಮ್ ಅವ್ರೆ.
0: ಹತ್ತಿ ಮತ್ತು ಉದ್ದು ಕ್ಷೇಮದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಈ ಇನ್ಶೂರೆನ್ಸ್ ಕಂಪನಿಯವರು ಇದ್ರು
1: ಹಾಗೆ ಆಗಿರ್ತದೋ ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
0: ಹೌದು, ಓರಿಯಂಟಲ್ಲೇ
1: ಈ ಸರಿ ಕರೆ ಸರಿಯಾಗಿ ಮಾಡಿ ನೀವು, ನಿಮ್ಗೆ ಸಿಗುತ್ತೆ
2: ಮಾಡಿದಿರ ಸರ್. ಒಟ್ಟ ನಮ್ ಮೂರ್ ಸಲ ಆಯ್ತು ಅವ್ರು ರಿಜೆಕ್ಟ್ ಮಾಡಿದ್ರೆ ಕ್ಷೇಮದವರಿಗೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡ್ರಿ ಸರ್. ಇನ್ಸೂರೆನ್ಸ್
1: ಇಲ್ಲ ಈಗ ಮೇಡಮ್ ಏನ್ ಹೇಳ್ತಾರೆ ಹಾಗೆ ಮಾಡಿ ಮೇಡಮ್ ಹೇಳಿ.
0: ಕ್ಷೇಮಾ
1: ಹೇಳಿ,
0: ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ.
1: ಈ ಬಾರಿ
2: ಇಲ್ರಿ ಮೇಡಮ್, ಅವ್ರಿ ನಾಲ್ಕು ಸಲ ಫೋನ್ ಹಚ್ಚಿ ನಮಗ್ರಿ ಅವ್ರು ಮೇಡಮ್ ಅವ್ರಿ ಹೈದರಾಬಾದ್ ನಿಂದ್ರಿ.
0: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ ಯಾವ್ದು ಇಲ್ಲ ಸರ್, ಟೈ ಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು. ನೀವು ದಯವಿಟ್ಟು
1: ಬಿಟ್ಟು
0: ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಕಟ್ಟಿ
1: ನೋಡಿ. ರೈತರಿಗೆ
0: ಕ್ಷೇಮಾದವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ
1: ಇದೆ. ಅವರಿಗೆ ಮಾಹಿತಿ ಕಳಿಸ್ತಾ ಇದ್ದಾರೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
0: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಟ್ಟಿದ್ರೆ ಈ ಸಲ ವಿಜಯಪುರಕ್ಕೆ SBI ಜನರಲ್ ಇನ್ಶೂರೆನ್ಸ್ ಅಂತ ನಾವು
1: ಮಾಡಿಸಿರೋದು. ನೀವು
0: ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
1: ಈಗ ಇನ್ ಮುಂದೆ ಜಾಗೃತರಾಗ್ರಿ ನೀವು, ನಿಮ್ಮ ಊರಿನ ಸಹಕಾರಿ ಸಂಘ ಇದೆಯಲ್ಲ
2: ಹಚ್ಚಿರ್ಲಿಲ್ಲ ನಮ್ ಇಂಡಿ ತಾಲೂಕ್ ನ್ಯಾಯ ಮಾಡಿದ್ರಿ ಮೇಡಮ್ ಅವ್ರ. ಈಗ ನಮ್ಮ ಇಂಡಿ ತಾಲೂಕ್ ಬರಗೂಡಿ ಲಚ್ಚಾಣ ಇಂತವೆಲ್ಲ ಹಚ್ಚಿ ಬರ್ದಿದ್ರಿ, ಹಚ್ಚಿ ಇರ್ಲಿಲ್ಲ ಇನ್ಶೂರೆನ್ಸ್ ನ್ಯಾಯ ಮಾಡಿದ್ರಿ.
0: ಹತ್ತಿಗೆ ನಿಮ್ ಇದ್ರಲ್ಲಿ ಇದೇ ಅನ್ಸತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದ್ ಮಾಡಿರ್ತೀವಿ. ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
2: ಬಳುವಳ್ಳಿ ಇಂಡಿ ತಾಲೂಕ್ ಬಳುವಳ್ಳಿ
0: ಬಳ್ಳೊಳ್ಳಿ ಇದೆ. ಹತ್ತಿ ನೀರಾವರಿ ಇದೆ.
1: ಹತ್ತಿ ನೀರಾವರಿ ಅಲ್ಲಿ ಆ ಬೆಳೆ ಇದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
2: ಇಲ್ಲ ತೇಳ್ತಾರಿ ಸರ್, ನಿನ್ನೆ ಇಲ್ಲಿ ಇನ್ಸೂರೆನ್ಸ್ ಕೇಳಕ್ ಹೋಗಿದ್ರ ನಾವು ಅಲ್ಸಂಗಿ ಗ್ರಾಮ ಒಂದ್ ಕೇಂದ್ರ ಇಲ್ಲಿ ಬಂದಿಲ್ಲ ನಮ್ ಏರಿಯಾ ಕತ್ತೇಳ್ತಾರ್ರಿ.
0: ಇಲ್ಲ ಇನ್ನೂ ನಿಮ್ಗೆ ಸಮಯನೂ ಇದೆ ಹತ್ತಿಗೆ.
1: ಇನ್ನು ಅವ್ರಿಗೆ ಹೇಳ್ಬಿಡಿ,
0: ಇನ್ನು ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡಬಹುದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ ನಿಮ್ಮ ಏನು
1: ಸಂಪರ್ಕ ಸಂಖ್ಯೆ ಕೊಡಿ ನಿಮ್ದು,
0: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರೂ ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ.
1: ಈಗಲೇ
0: ನಾನು ಚೆಕ್ ಮಾಡ್ತಾ ಇದೀನಿ,
1: ಈಗ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದಾರೆ ಅವರು.
0: ಹತ್ತಿ ನೀರಾವರಿ ಇದೆ, ಹತ್ತಿ
1: ದಾಖಲೆ ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
0: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನೂ ಸಮಯ ಇದೆ, ನೀವು ಅಲ್ಲಿ ಹೋಗಿ
1: ನೋಡಿ.
0: ನೀವು ಅಲ್ಲಿ
2: 31 ಮಾಡ್ತೀರಿ ಸರ್ ನಮ್ಮ ಮೇಡಮ್ ಅವ್ರೆ?
1: ಹೋಗಿ
0: ಮತ್ತೆ ಒಳಗಾಗಿ ಮಾಡಿ
1: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತೀರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ, ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ.
0: ಸೊಸೈಟಿ
2: ಧನ್ಯವಾದಗಳು.
0: ನಿಮ್ದು ನಂಬರ್ ಹೇಳಿದ್ರೆ ನಾವು ಅಲ್ಲಿ ನಂಬರ್ ಹೇಳಿ ಮಾಡ್ತೀವಿ. ಹೇಳಿ ಹೇಳಿ.
2: ಡಬಲ್ ನೈನ್ ರೀ.
0: ಏನ್ ಹೇಳಿ?
2: ಡಬಲ್ ನೈನ್ ರೀ.
1: ಡಬಲ್ ನೈನ್
2: ಜೀರೋ ಒನ್ ರೀ.
0: ಜೀರೋ ಒನ್
2: 01 87 88 24.
0: ನಮ್ಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ, ನೀವ್ ಅಲ್ಲಿ ಹೋಗಿ ನಮ್ಗೆ ಇದ್ ಮಾಡಿ. ನಾಳೆ
1: ಹಲೋ ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ನಮಸ್ಕಾರ
3: ಸರ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
1: ಕೇಳಿ ಪ್ರಶ್ನೆ. ಕೇಳಿ.
3: ನಮ್ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ಕಂಪ್ಲಿ ತಾಲೂಕು ಬರುತ್ತೆ ಸರ್, ಈಗ ಬೆಳೆ ವಿಮೆ ಯೋಜನೆ ಹೇಳಿದ್ರಲ್ಲ,
1: ಹೌದು,
3: ಯಾವ್ಯಾವ ಬೆಳೆಗೆ ನಮಗೆ ಬೆಳೆ ವಿಮೆ ಮಾಡಿಸ್ಬೋದು ಸರ್? ಇಲ್ಲಿ
1: ಒಟ್ಟು 30ಕ್ಕಿಂತ ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
0: ಕಂಪ್ಲಿ ತಾಲೂಕಲ್ಲಿ ಯಾವ್ಯಾವ್ದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪು ಇನ್ಶೂರ್ ಮಾಡ್ಬೋದು ಅಂತ ಒಂದು ಅಲ್ಲೇ ಹೋಮ್ ಪೇಜ್ ಅಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದ್ರೆ ಯಾವ್ದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ದು ಜಿಲ್ಲೆ ಮತ್ತೆ ತಾಲೂಕು ಮತ್ತೆ ನಿಮ್ದು ಹೋಬಳಿ ಎಲ್ಲ ಇದ್ ಮಾಡಿದ್ರೆ ಅಲ್ಲಿ ಯಾವ ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನ್ಕಾಯಿ ಇವೆಲ್ಲವನ್ನು ನೀವು
1: ಮಾಡ್ಕೋಬಹುದು. ನೋಡಿ ಹೇಳ್ತಾ ಇದಾರೆ ದಾಖಲೆ ನೋಡಿ, ಅವ್ರು ನಿಮ್ಗೆ ಹೇಳ್ತಾ ಇರೋದು
3: ಕೊನೆಯ ತಾರೀಕು
0: ಕೊನೆ ತಾರೀಕು ತೋರಿಸುತ್ತೆ. ನೀವು ಸಂರಕ್ಷಣೆಯಿಂದಲಿ
1: ಸಮಯ ಇದೆ, ನೀವು ಮಾಡ್ಕೋಬಹುದು,
0: ಸಮಯ ಇದೆ.
1: ಧನ್ಯವಾದಗಳು.
0: ಧನ್ಯವಾದಗಳು.
1: ಹಲೋ ಹಲೋ ಕೃಷಿರಂಗ
4: ಸರ್, ನಮಸ್ಕಾರ.
1: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ?
4: ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ ಮಾತಾಡೋದು ಸರ್.
1: ಓಕೆ, ಪ್ರಶ್ನೆ
4: ಪ್ರಶ್ನೆ ಸರ್. ನಾವು ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರ ಸರ್, ಈಗ ಅದೆಲ್ಲ ಇದ ಮಳಿ ಇಲ್ದಕ್ಕ ಸರ್ ಎಲ್ಲ ಇದೆ ಹೋಗೈತ್ರ,
1: ಅದಕ್ಕ
4: ನಾವ್ ಈಗ ಬೆಳೆ ವಿಮಾ ಮಾಡ್ಬೋದ್ರ?
0: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ.
4: ಸ್ವಲ್ಪ ಉಳಿದ್ರಿ ಮೇಡಮ್,
0: ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು. ಅದೇ ಮಾಡಿಸಿ, ಮಾಡಿಸ್ಲೇಬೇಕು ಕಡ್ಡಾಯ.
4: ನಮಸ್ಕಾರ.
1: GPS ಮಾಡಿದಾಗ ನಿಮ್ದು ಜಮೀನ್ದು ಮತ್ ಸರ್ವೆ ನಂಬರ್ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
5: ಸರ್ ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
1: ನಮಸ್ಕಾರ, ಕೇಳಿ ಪ್ರಶ್ನೆ. ಹಾವೇರಿಯಿಂದ
5: ಮುದುಕಪ್ಪ ಬೆಟ್ಟದ ಸರ್.
0: ಹಾವೇರಿ ಅವರು.
1: ಪ್ರಶ್ನೆ ಕೇಳಿ
5: ಸರ್. ಈಗ ಬೆಳೆ ವಿಮೆ ಮಾಡ್ಸೋದು ಸರ್ ನಾವೀಗ. ಬೆಳೆ ವಿಮೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ್, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ್. ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ್. ಅಲ್ಲಿ ಏನಾಗಿತ್ತು ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ. ಅದನ್ನೊಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ, ಒಮ್ಮೊಮ್ಮೆ ಗೊಂಜಾಳ ಅಂಕರು ಯಾವ್ದಾದ್ರು ರೋಗ ಬಂದು ಒಟ್ಟ ಬಂದ ಅದು ಇಳುವರಿ ಬಂದಿರಲ್ಲ ಸರ್.
1: ಯಾವಾಗ ಮಾಡಿರ್ತೀರಿ ಅದನ್ನ?
0: ಹೋದ ವರ್ಷನ?
5: ಹಲೋ,
0: ಹೋದ ವರ್ಷ ಮಾಡಿರ್ತೀರಾ?
5: ಹಾ ಮೇಡಮ್.
0: ಅದೇ ಅಂದ್ರೆ ಇದು ನಾನು ಅವಾಗ್ಲೇ ಹೇಳಿದೆ ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಇಳುವರಿ ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ

0: ಜೋಳ, ಮೆಕ್ಕೆಜೋಳ ಏನಿದೆ, ಗೋವಿನ ಜೋಳ ಅಂತಾರೆ,
1: ಹ್ಮ್
0: ಅದನ್ನು ಸಹ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನೋ ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ, ಆ ಒಂದು ಇಳುವರಿ ಹಿಂದಿನ 7 ವರ್ಷದ ಸರಾಸರಿ ಇಳುವರಿ, ಮತ್ತೆ ಇಂಡೆಮ್ನಿಟಿ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಅದಕ್ಕಿಂತ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ ಅದು
1: ಅಲ್ಲ. ಈಗ
0: ವಿಮಾ
1: ಮೇಡಮ್ ಅವರಿಗೆ ಅವರು ಬೆಳೆ ವಿಮೆ ಮಾಡಿರ್ತಿರಲ್ಲ, ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
0: ಬೇರೆ ಬೇರೆ ಇರುತ್ತೆ
1: ಹಾಗಿದ್ರೆ ಮತ್ತೆ ಇನ್ಸೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಇದಾದ್ರೆ
0: ಅಂದ್ರೆ ಬೆಳೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಥ್ರೆಶೋಲ್ಡ್
1: ಅಲ್ಲ. ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ, ಅಷ್ಟು ಪರಿಹಾರ ಸಿಗಬಹುದು.
0: ಅದು ಆಗಿದ್ರೆ ಸಿಗುತ್ತೆ ಸರ್, ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳಿದೆ, ಈ ವರ್ಷದಲ್ಲಿ ಬೆಳೆ ಕಟಾವು ಪ್ರಯೋಗ
1: ಸಿಗ್ಗಾವೆಲ್ಲ ಮಳೆ ಬರ್ತಾ ಇದ್ದಾರೆ.
2: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
1: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಎಲ್ಲಾ ರೈತರು ಕೂಡ.
2: ಸುಮಾರು ಒಂದು 7 ರಿಂದ 8 ವರ್ಷ ಸರ್, ಈಗ
1: ಬೆಳೆ ವಿಮೆ ಮಾಡ್ತಾ
2: ಇದ್ದಾರೆ, ನಾವು ಕಂಟಿನ್ಯೂ ಮಾಡ್ತಾ ಸರ್.
1: ಇಲ್ಲ ಇದು ಒಂದು ರೈತರಿಗೆ
2: ವೈದ್ಯನಗ ಇದ್ರಿ, ನೀವು ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ, ಅದ ವೈದ್ಯನಗ ಮೇಡಮ್. ಈಗ ನಂದು ಸಿಗ್ಗಾವಲ್ಲಿ ನಂದು ಇದೈತಂದ್ರೆ ಹೊಲ ಇದ್ರೆ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟ್ ಅದನ್ನ ಎವರೇಜ್ ತೆಗೆದು ನೀವು ಇಳುವರಿ ಕಡಿಮೆ ಆಗಿ ಬರುತ್ತ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದ.
0: ಹೌದು.
2: ಹಾ ಮೇಡಮ್, ಮತ್ ನೀವು ಏನ್ ಮಾಡ್ತೀರಿ, ಹೋಬಳಿ ವಾರು ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ, ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟೇ ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್?
0: ಇಲ್ಲ, ಎಲ್ಲದನ್ನು ಮಾಡ್ತೀವಿ.
2: ನಮ್ಮಲ್ಲಿ ಸೋಯಾಬೀನ್ ಲಾಸ್ ಆಗಿರುತ್ತೆ, ಹತ್ತಿನ ಲಾಸ್ ಆಗಿರುತ್ತೆ ಮೇಡಮ್.
0: ಅಲ್ಲ, ಎಲ್ಲದ್ರದ್ದು ಇಳುವರಿ ಆಧಾರಿತ ಎಲ್ಲದನ್ನು ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಯಾವ ಕ್ರಾಪಿಗೆ ಬೆಳೆಗೆ ಬರುತ್ತ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ, ಒಂದ್ ಬಿಟ್ಟು ಒಂದ್ ಮಾಡೋದು ಆತರ ಇಲ್ಲ
2: ಮೇಡಮ್. ಆದ್ರೆ ನಾನು ಹೇಳಲ್ಲ ಮೇಡಮ್, ಆದ್ರೆ ನಂದು ಈಗ ಎಲ್ಲಾ ರೈತರ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ನಾಗ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ನೀವ್ ಯಾವ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್ ನಂದು ವಿಚಾರ.
0: ಅಂದ್ರೆ ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
1: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
0: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು
2: ಅಂದ್ರೆ
0: ಇದು ಒಂದು ಏರಿಯಾ ಬೇಸಿಸ್
1: ಸಮುದಾಯ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದು ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹೇಳಿ ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಹಿರೇರುಗಿ ಗ್ರಾಮದಿಂದ ಮಾತಾಡ್ತೀವ್ರಿ ಸರ್.
1: ಪ್ರಶ್ನೆ ಕೇಳಿದ್ದೆ.
3: ಅದೇ ಹೋಗ್ರಿ, 3 ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ ನಿಂತು ಹೋಯ್ತ್ರಿ, ಇನ್ಸೂರೆನ್ಸ್ ಕಂಪನಿಗು ತಿಳಿಸಿದೇವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೇ 4,135 ರೂಪಾಯಿ ಹಾಕ್ಯಾರಿ ಸರ್ ನಿನ್ನೆ 19ನೇ ತಾರೀಕಿರಿ ಸರ್.
1: ಪರಿಹಾರ
3: 80% ಮಾಡ್ಯಾರಿ, ಇವತ್ತು 80% ಆತದ ಅಂದಾರಿ, ಬರೇ 4,135 ರೂಪಾಯಿ ಹಾಕ್ಯಾರಿ ಸರ್.
1: ಇದು ಯಾಕೆ ಹೀಗೆ ಮೇಡಮ್?
0: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನ್ ಹೇಳ್ತೀರಾ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ, ಎಲ್ಲೆಲ್ಲಿ ಅಂದ್ರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
1: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
0: ಅದೇ 80% ಹೇಳ್ತಾರೆ ಅವರು.
1: ಹಲೋ,
0: ಇದು
1: ನೀವು ಎಷ್ಟು ಬರ್ಬೋದು ಅನ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು
3: ಸರ್? ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಈ ಸದ್ ದ್ರಾಕ್ಷಿಯವ್ರಿಗೆ ಫುಲ್ ಹಾಕ್ಯಾರಲ್ರಿ ಸರ್, ಹಣ್ಣು ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ ಬೆಳೆಗೆ ಒಟ್ಟಿ ಹಾಕಿಲ್ರಿ ಸರ್.
1: ಅಲ್ಲ, ಈಗ ನಿಮ್ಗೆ 4,000 ಅಷ್ಟೇ ಬಂದಿದೆ ಅಂದ್ರಲ್ಲ, ಅದು 80% 100-80% ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವ್ ಎಷ್ಟು ಅಂದಾಜ್ ಮಾಡಿದ್ರಾಗಿತ್ತು ಎಷ್ಟು ಬರಬಹುದು ಅಂತ?
3: ನಾವೊಂದು 1 ಎಕರೆಕೊಂದು 15,000 ಮಾಡಿದೇವ್ರಿ ಸರ್, 1 ಎಕರೆಕ್ 15,000 ಮಾಡಿದೇವ್, 3 ಎಕರೆ ಕೂಡ ಒಂದ್ 44,000 ರೂಪಾಯಿ ಬರ್ಬೋದು ಅಂತ ನಮ್ ನಿರೀಕ್ಷೆ ಐತ್ರಿ ಸರ್.
1: ತುಂಬಾ ಕಡಿಮೆ ಬಂದಿದೆ.
3: ಹ್ಮ್ ಸರ್, ತುಂಬಾ ಕಡಿಮೆ ರೀ, ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ, ಗೊಬ್ಬರ ಬೀಜದ ಅದ ಏನೋ ತಗೋರಿ ಏನೋ ಬಂದಿರಿ, ಬರೀ 4,135 ನಿನ್ನ 19ನೇ ತಾರೀಕಿಗೆ ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ರೀ, ಎಲ್ಲ ಆಗಡೆ ಲಕ್ಷಣದವ್ರು ಮಾತಾಡದ್ರಲ್ರಿ, ಅವ್ರು ಇದೇ ಸಮಸ್ಯೆನೆ ಮಾತಾಡದ್ರ ಲಕ್ಷಣದವ್ರು
0: ಮಾತಾಡದ್ರು ಮಹಿಳೆಯವರು ಮಾತಾಡದ್ರಲ್ಲ, ಅದೇ ಅದು ವೈಡ್ಸ್, ನಾನು ಅವಾಗ್ಲೇ ಹೇಳಿದೆ ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಷನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ

0: ಬಂದಿರೋದು ನಿಮ್ದು ಇದು ಕೊಡಿ, ನಿಮ್ದು
1: ನಂಬರ್ ಕೊಡಿ,
0: ನಂಬರ್
1: ಮೊಬೈಲ್ ನಂಬರ್,
0: ಕೊಡಿ,
1: ಮೊಬೈಲ್ ನಂಬರ್ ಕೊಡಿ.
2: 8971 ರೀ.
1: ಹಾ,
2: 8364777 ರೀ.
1: 8364
0: ಮೊಬೈಲ್ ನಂಬರ್ ಆಗಿದ್ರೆ, ಇದೇ ಮೊಬೈಲ್ ನಂಬರ್ ನೀವು ಬೆಳೆ ಮೇಲೆ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
1: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ. ಆಕಾಶವಾಣಿ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಬೇಗನೆ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇವೆ. ರೇಡಿಯೋ ಸೆಟ್ ದೂರ ಇಡಿ.
0: ವಾಲ್ಯೂಮ್ ಕಮ್ಮಿ ಮಾಡಬೇಕು.
2: ಆಕಾಶವಾಣಿ,
0: ವಾಲ್ಯೂಮ್ ಕಮ್ಮಿ ಮಾಡಿ. ರೇಡಿಯೋ
1: ರೇಡಿಯೋ ಸೆಟ್ ದೂರ ಇಡಿ. ಹಲೋ, ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು. ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
1: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
0: ನಮಸ್ಕಾರ.
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ಸುಧಾರಾಣಿ ಟಿ. ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು, ತಿಪ್ಪೇಸ್ವಾಮಿ ಎಸ್ಎ ಮತ್ತು ಮುನಿರಾಜು ಎನ್. ಹಲೋ ಕೃಷಿರಂಗ. ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ಹಾಸನ.
6: ಕಾರ್ಯಕ್ರಮ ಕೃಷಿ ಲೋಕ.
7: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್, ಹಾಗೇನೆ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮಗಳ ಕುರಿತಂತಹ ವಿಚಾರಗಳನ್ನು ಗಮನಿಸೋಣ. ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್, ಈ ಕುರಿತ ರೋಗದ ಲಕ್ಷಣಗಳನ್ನು ನೋಡೋಣ. ಕಾಂಡದ ಕೆಳಭಾಗದಲ್ಲಿ ಅಂದರೆ ನೆಲಮಟ್ಟದಿಂದ ಗರಿಷ್ಠ 10-12 ಅಡಿಯವರೆಗೆ ಕಂದು ಮಿಶ್ರಿತ ಕೆಂಪು ಬಣ್ಣದ ರಸ ಸೋರ್ತಾ ಇರುತ್ತೆ. ತೆಂಗಿನ ಮರದಲ್ಲಿ ಕೆಳಭಾಗದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ನಂತರ ಒಂದೊಂದಾಗಿ ಮರದಲ್ಲಿಯೇ ಜೋತು ಬೀಳುತ್ತವೆ. ರೋಗದ ತೀವ್ರತೆಯಿಂದ ಬಳಲುತ್ತಿರುವ ಮರಗಳಲ್ಲಿ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಕಡಿಮೆಯಾಗಿರುತ್ತೆ. ರೋಗದ ತೀವ್ರತೆಯಲ್ಲಿ ಮರದ ಬುಡದಲ್ಲಿ ಬಟ್ಟಲಿನಾಕಾರದ ಅಣಬೆಗಳು ಕಂಡುಬರುತ್ತವೆ. ಈ ಅಣಬೆಗಳು ಮೊದಲು ವರ್ಣಮಯವಾಗಿದ್ದು ಕ್ರಮೇಣ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ರೋಗದ ತೀವ್ರತೆ ಹೆಚ್ಚಾದಂತೆ ಕೊನೆಯ ಹಂತದಲ್ಲಿ ಮರವು ಸತ್ತು ಹೋಗುವ ಸಾಧ್ಯತೆ ಇರುತ್ತೆ. ಈ ಅಣಬೆ ರೋಗವನ್ನು ಯಾವ ರೀತಿ ನಿರ್ವಹಣೆ

ನಿರ್ವಹಣೆ ಮಾಡಬಹುದು? ಅಂತಂದ್ರೆ ರೋಗಾಣುವು ಮಣ್ಣಿನಲ್ಲಿ ಇರೋದ್ರಿಂದ, ಹಾಗೇನೆ ನೀರಿನ ಮೂಲಕ ಹರಡೋದ್ರಿಂದ ರೋಗ ಪೀಡಿತ ಮರದ ಸುತ್ತ ಕಟ್ಟೆಯನ್ನ ಕಟ್ಟಬೇಕಾಗುತ್ತೆ. ಮರದ ಕಾಂಡದಿಂದ 2 ಅಡಿ ದೂರದಲ್ಲಿ 1.5 ಅಡಿ ಅಗಲವಾದ, 1.5 ಅಡಿ ಆಳದ 5-6 ಗುಂಡಿಗಳನ್ನು ತೋಡಬೇಕು. ರೋಗ ಪೀಡಿತ ಮರದ ಬೇರುಗಳನ್ನು ಆರೋಗ್ಯಶಾಲಿ ಮರದ ಬೇರುಗಳಿಂದ ಬೇರ್ಪಡಿಸಿ ರೋಗ ಹರಡದಂತೆ ತಡಿಬೇಕು. ಹಾಗೇನೆ ಬೇರುಗಳಿಗೆ ಉಸಿರಾಟಕ್ಕೆ ಅನುಕೂಲವನ್ನ ಮಾಡಿಕೊಡಬೇಕು. ತೆಂಗಿನ ತೋಟದಲ್ಲಿ ಮರಗಳ ಸಾಲಿನ ಪಕ್ಕದಲ್ಲಿ ಕಾಲುವೆಗಳು ಇಲ್ಲವೇ ಟ್ರೆಂಚ್ಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೇನೆ ಅವುಗಳನ್ನು ತೆಂಗಿನ ತ್ಯಾಜ್ಯದಿಂದ ತುಂಬಿಸಬೇಕು. ಮಧ್ಯಂತರ ಇಲ್ಲವೇ ಅಂತರ ಬೇಸಾಯ ಮಾಡುವಾಗ ತೆಂಗಿನ ಮರಗಳ ಕಾಂಡ ಅಥವಾ ಬೇರುಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಬೇಕು. ಇನ್ನು ಶಿಫಾರಸು ಮಾಡಿದ 250 ಗ್ರಾಂ ಸಾರಜನಕ, 150 ಗ್ರಾಂ ರಂಜಕ ಮತ್ತು 600 ಗ್ರಾಂ ಪೊಟ್ಯಾಶ್ ಇವುಗಳ ಜೊತೆಗೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ, 3 ಕೆಜಿ ಬೇವಿನ ಹಿಂಡಿ ಇವುಗಳನ್ನು ಪ್ರತಿ ಮರಕ್ಕೆ ವರ್ಷಕ್ಕೆ 2-2 ಬಾರಿ ಕೊಡಬೇಕು. ರೋಗಗ್ರಸ್ತ ಮರಗಳಿಗೆ 125 ಗ್ರಾಂ ಟ್ರೈಕೋಡರ್ಮ ಹಾರ್ಜಿಯಾನಮ್ ಎಂಬ ಜೈವಿಕ ಪುಡಿಯನ್ನು 50 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕಾಗತ್ತೆ. ಇನ್ನು ಔಷಧೋಪಚಾರ ಏನ್ ಮಾಡಬೇಕು ನೋಡೋದಾದರೆ, ರೋಗಕ್ಕೆ ತುತ್ತಾದ ಅಥವಾ ರಸ ಸೋರುತ್ತಿರುವ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ 5% ಟ್ರೈಡೆಮಾರ್ಫ್ ಅಂತಂದರೆ ಕ್ಯಾಲಿಕ್ಸಿನ್ ಇಲ್ಲವೇ 1% ಬೋರ್ಡೋ ದ್ರಾವಣವನ್ನು ಲೇಪಿಸಬಹುದು. ಹಾನಿಯಾದ ಮರಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಟ್ರೈಡೆಮಾರ್ಫ್ ಕ್ಯಾಲ್ಸಿಕಿನ್ ಶಿಲೀಂದ್ರನಾಶಕವನ್ನು 5 ಮಿಲಿ 100 ಮಿಲಿ ಲೀಟರ್ ನೀರಿಗೆ ಬೆರೆಸಿ ಅಥವಾ ಹೆಕ್ಸೋಕೊನೋಜಲ್ ಇದನ್ನು 3 ಮಿಲಿ 100 ಮಿಲಿ ಲೀಟರ್ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಪಚರಿಸಬಹುದು ಹಾಗೂ ಮರದ ಸುತ್ತಲೂ ಡ್ರೆಂಚ್ ಮಾಡುವುದು. ಈ ರೀತಿಯ ಔಷಧೋಪಚಾರವನ್ನ ಯಾವಾಗ ಮಾಡಬೇಕು ಅಂತಂದ್ರೆ ವರ್ಷಕ್ಕೆ 3 ಸಲ ಮಾಡಬೇಕಾಗತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ 1 ಸಲ ಮಾಡಿದರೆ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾಡಬಹುದು. ಹಾಗೇನೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ಔಷಧೋಪಚಾರವನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇಲ್ಲವೇ ಹೋಬಳಿ ಮಟ್ಟದಲ್ಲಿ ಇರುವ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ರೈತ ಬಾಂಧವರೇ, ಅಣಬೆ ರೋಗ ತೆಂಗಿನಲ್ಲಿ ಯಾವಾಗ ಕಂಡುಬರುತ್ತೆ, ರೋಗ ಲಕ್ಷಣಗಳು ಹೇಗಿರುತ್ತೆ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಜೊತೆಗೆ ಔಷಧೋಪಚಾರ ಮಾಡುವ ವಿಚಾರಗಳನ್ನು ತಿಳ್ಕೊಂಡ್ರಲ್ಲ, ಈಗ ಕೇಳೋಣ ತೆಂಗಿನಲ್ಲಿ ಕಾಂಡ ಸೋರುವ ರೋಗ ಮತ್ತು ನಿರ್ವಹಣಾ ಕ್ರಮ, ಹಾಗೇನೆ ಔಷಧೋಪಚಾರ ಯಾವ ರೀತಿ ಮಾಡಬೇಕು ಅಂಥೇಳಿ. ರೋಗದ ಲಕ್ಷಣಗಳನ್ನು ಗಮನಿಸಿದಾಗ ನೆಲದಿಂದ 5-6 ಅಡಿ ಎತ್ತರದಲ್ಲಿ ಕಾಂಡಗಳು ಕಂದು ಬಣ್ಣದ ದ್ರವ ಸೋರುವಿಕೆ ಕಂಡುಬಂದು ಕೊಳೆಯುವಂತಾಗಿ ಬಿರುಕು ಬಿಟ್ಟು ಅಂಟು ದ್ರವ ಹೊರಸೂಸ್ತಾ ಇರುತ್ತೆ. ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನು ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆ ಆಗುತ್ತೆ. ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳದೆ ಹೋದರೆ ಮರ ಸಂಪೂರ್ಣವಾಗಿ ಒಣಗಿ ಹೋಗುವ ಸಾಧ್ಯತೆ ಇರುತ್ತೆ. ಕಾಂಡ ಸೋರುವ ರೋಗದ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತಂದರೆ, ರೋಗಾಣುವು ಮಣ್ಣಿನಲ್ಲಿ ಬದುಕುಳಿಯುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ, ಹಾಗೆಯೇ ನೀರಿನ ಮೂಲಕ ಹರಡೋದ್ರಿಂದ ರೋಗ ಪೀಡಿತ ಮರದ ಮೂಲಕ ರೋಗ ಸಹಿತ ಮರಕ್ಕೆ ನೀರು ಹಾಯದಂತೆ ಎಚ್ಚರವನ್ನು ವಹಿಸಬೇಕು. ಹಾಗೆಯೇ ಮರದ ಸುತ್ತ ಕಟ್ಟೆಯನ್ನು ಕಟ್ಟಬೇಕು. ಮರದ ಕಾಂಡದಿಂದ 2 ಅಡಿ ದೂರದಲ್ಲಿ 1.5 ಅಡಿ ಅಗಲವಾದ, 1.5 ಅಡಿ ಆಳದ 5-6 ಗುಂಡಿಗಳನ್ನು ತೋಡಿ ರೋಗ ಪೀಡಿತ ಮರದ ಬೇರುಗಳನ್ನು ಆರೋಗ್ಯಶಾಲಿ ಮರದ ಬೇರುಗಳಿಂದ ಬೇರ್ಪಡಿಸಿ ರೋಗ ಹರಡದಂತೆ ತಡಿಬೇಕಾಗತ್ತೆ. ಹಾಗೆಯೇ ಬೇರುಗಳಿಗೆ ಉಸಿರಾಟಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು. ತೆಂಗಿನ ತೋಟದಲ್ಲಿ ಮರಗಳ ಸಾಲಿನ ಪಕ್ಕದಲ್ಲಿ ಕಾಲುವೆಗಳು ಇಲ್ಲವೇ ಟ್ರೆಂಚ್ಗಳನ್ನು ಮಾಡಬೇಕು. ಹಾಗೆಯೇ ಅವುಗಳನ್ನು ತೆಂಗಿನ ತ್ಯಾಜ್ಯದಿಂದ ಮುಚ್ಚಬಹುದು. ಶಿಫಾರಸು ಮಾಡಿದ 250 ಗ್ರಾಂ ಸಾರಜನಕ, 150 ಗ್ರಾಂ ರಂಜಕ ಮತ್ತು 600 ಗ್ರಾಂ ಪೊಟ್ಯಾಶ್ ಜೊತೆಗೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ, 3 ಕೆಜಿ ಬೇವಿನ ಹಿಂಡಿಯನ್ನು ಪ್ರತಿ ಮರಕ್ಕೆ ವರ್ಷಕ್ಕೆ 2 ಬಾರಿ ಕೊಡಬೇಕು. ರೋಗಗ್ರಸ್ತ ಮರಗಳಿಗೆ 125 ಗ್ರಾಂ ಟ್ರೈಕೋಡರ್ಮ ಹಾರ್ಜಿಯಾನಮ್ ಎಂಬ ಜೈವಿಕ ಪುಡಿಯನ್ನು 50 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕಾಗುತ್ತೆ. ಗಮನಿಸಿಕೊಳ್ಳಿ, ಈ ರೋಗ ನಿಯಂತ್ರಿಸಲು ಔಷಧೋಪಚಾರದ ಜೊತೆಗೆ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಹಾಗಾದರೆ ಏನು ಔಷಧೋಪಚಾರ ಮಾಡಬೇಕು ನೋಡೋಣ. ರೋಗಕ್ಕೆ ತುತ್ತಾದ ಅಥವಾ ರಸ ಸೋರುತ್ತಿರುವ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ

0: ಇದರ ಟ್ರೈಡೆಮಾರ್ಫ್ ಅಥವಾ ಶೇಕಡ 1 ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕಾಗತ್ತೆ. ಹಾನಿಯಾದ ಮರಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಟ್ರೈಡೆಮಾರ್ಫ್ ಶಿಲೀಂಧ್ರನಾಶಕವನ್ನು 5 ಮಿಲಿಲೀಟರ್ ತೆಗೆದುಕೊಂಡು 100 ಮಿಲಿಲೀಟರ್ ನೀರಿಗೆ ಬೆರೆಸಿ ಅಥವಾ ಎಕ್ಸೋಕೊನೋಜಾಲ್ ಅನ್ನು 3 ಮಿಲಿ ತೆಗೆದುಕೊಂಡು 100 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಪಚಾರವನ್ನು ಮಾಡಬೇಕು. ಹಾಗೆಯೇ ಮರದ ಸುತ್ತಲೂ ಟ್ರೆಂಚ್ ಮಾಡಬೇಕಾಗತ್ತೆ. ಇದನ್ನು ಯಾವಾಗ ಉಪಚಾರ ಮಾಡಬೇಕು ಅಂತಂದರೆ ವರ್ಷಕ್ಕೆ 3 ಬಾರಿ ಮಾಡಬೇಕು. ಮೊದಲನೇದಾಗಿ ಏಪ್ರಿಲ್ ಮೇ, ನಂತರ ಸೆಪ್ಟೆಂಬರ್ ಅಕ್ಟೋಬರ್, ಹಾಗೇನೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಔಷಧೋಪಚಾರವನ್ನು ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳು ಇಲ್ಲವೇ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ರೈತ ಬಂಧುವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮಾ ಲ್ಯೂಸಿಡೆಮ್ ಹಾಗೂ ತೆಂಗಿನಲ್ಲಿ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30 ರವರೆಗೆ. ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4 ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
6: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
7: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
7: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
6: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
7: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
6: ಪ್ರತಿ ಭಾನುವಾರ ಸಂಜೆ 6:50.
7: ಈ ಕಾರ್ಯಕ್ರಮದ ಪ್ರಾಯೋಜಕರು
6: ಜೈವಿಕ ಇಂಧನ ಉದ್ಯಾನ, ಮಡೆನೂರು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ

0: ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು 15%ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು 15% ಹಾಗೂ ಸೇವಾ ರಫ್ತು 10%-11%ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ದಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ದಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಿಗೆ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ದವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು

0: ಪರವಾನಿಗೆ ನವೀಕರಣಗೊಳ್ಳುವವರೆಗೆ ಬಿಎಆರ್ಸಿ ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ ಎರಡು ದಿನಗಳಲ್ಲಿ 2,05,000ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಯುಐಡಿಎಐ ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1ರಿಂದ ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ, ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ 3 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30ಕ್ಕೆ ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಹಾಸನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಿದ್ಧಾರ್ಥ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು. ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ. ಗೀತೆಯನ್ನು ಹಾಡಿದ್ದಾರೆ ಅರ್ಮನ್ ಮಲ್ಲಿಕ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಯೋಗ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಪಾಲಕ್ ಮುಚಲ್. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಅರುಣ್ ಶೆಟ್ಟಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಆಕಾಶ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಶ್ರೀರಂಗ, ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್, ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್.

ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ

0: ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ಪ್ರತಿಭೆ. ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯಶ್ರೀ ಎಂಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸ ತಲೆಮಾರಿನ ಹೊಸ ವೈದ್ಯ ಒಬ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ, ಡಾಕ್ಟರ್ ನವ್ಯಶ್ರೀ ಎಂಎಸ್. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ಥ್ಯಾಂಕ್ ಯು.
1: ಮೊದಲನೇದಾಗಿ ಅಭಿನಂದನೆಗಳು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದಿಂದ ನಿಮಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ, ಅದಕ್ಕಾಗಿ ಅಭಿನಂದನೆಗಳು.
2: ಥ್ಯಾಂಕ್ ಯು ಮ್ಯಾಮ್.
1: ನಿಮ್ಮ ಪರಿಚಯ ಮಾಡಿಕೊಡಿ, ಹೆಸರು ಗೊತ್ತಿದೆ, ಯಾವ ಊರು ತಮ್ಮದು?
2: ನಾನು ಇಲ್ಲೇ ಬೇಲೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಮಂಡಲ ಮನೆ ಅಂತ ಹೇಳಿ. ನನ್ನ ತಂದೆ ಎಂಎಂ ಶೇಷಾದ್ರಿ, ತಾಯಿ ಎಂಎಸ್ ವೀಣಾ ಹಾಗೂ ನನ್ನ ಅಕ್ಕ ನಾಗಶ್ರೀ ಎಂಎಸ್. ನನ್ನ ಶಾಲೆ ಮತ್ತು ನನ್ನ ಪದವಿ ಪೂರ್ವವನ್ನು ಮುಗಿಸಿದ ನಾನು ಚಿಕ್ಕಮಗಳೂರಲ್ಲೇ. ನನ್ನ ಶಾಲೆ ಟೌನ್ ಮಹಿಳಾ ಸಮಾಜ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ನನ್ನ ಪಿಯು ಕಾಲೇಜ್ ಸಾಯಿ ಏಂಜಲ್ಸ್ ಪಿಯು ಕಾಲೇಜ್. ಅದೆಲ್ಲ ಮುಗ್ದ ನಂತರ ನಾನು ಡಿಗ್ರಿ ಮಾಡಿದ್ದು ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ. ಪೋಸ್ಟ್ ಗ್ರಾಜುಯೇಷನ್ ಅನ್ನು ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಸನದಲ್ಲಿ ಮುಗಿಸಿರೋದು.
1: ಮುಗಿಸಿ ಈಗ ಅಲ್ಲೇ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಸಹಾಯಕ ಪ್ರಾಧ್ಯಾಪಕರು. ಓದಿರುವಂತ ಕಾಲೇಜಲ್ಲೇ ಕೆಲಸ ಮಾಡೋದು ಹೇಗನ್ಸುತ್ತೆ?
2: ಅದೊಂಥರ ಹೊಸ ಅನುಭವ, ಯಾಕಂದ್ರೆ ನನಗೆ ಪಾಠ ಮಾಡಿದ್ದ ಲೆಕ್ಚರರ್ಸ್ ಎಲ್ಲ ನನ್ ಮುಂದೆನೆ ಇವಾಗ ಕುತ್ಕೊಳ್ಳುವಂತ ಒಂದು ಅನುಭವ, ಮತ್ತೆ ನನ್ನ ಜೂನಿಯರ್ಸ್ ನನಗೆ ಸ್ಟೂಡೆಂಟ್ಸ್ ಆಗಿ ಬಂದಿರುವಂತ ಹೊಸದೊಂದು ಫೀಲ್ ಇದೆ. ಮತ್ತೆ ನನ್ನ ಸಂಸ್ಥೆ ಯಾಕೆ ಅಂದ್ರೆ, ನಮ್ ಸಂಸ್ಥೆ ಒಂದು ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕ್ವಾಲಿಟಿ ಔಟ್ಪುಟ್ಸ್ ನ ಕೊಡ್ತಾ ಇದೆ, ಅದಕ್ಕೆ ನಂದೊಂದು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದು ನಂದು ಬಹುದಿನದ ಆಸೆ ಆಗಿತ್ತು, ಇಲ್ಲೇ ಜಾಯಿನ್ ಆಗ್ಬೇಕು ಅಂತ.
1: ಇದುವರೆಗಿನ ನಿಮ್ಮ ಮಾತುಗಳಲ್ಲಿ ನನಗೆ ಗಮನ ಸೆಳೆದಿದ್ದು, ಎಲ್ಲದರ ಬಗ್ಗೆ ಮಾತಾಡೋಣ. ಮಂಡಲ್ ಮನೆ ಅನ್ನುವಂತ ಒಂದು ಪುಟ್ಟ ಹಳ್ಳಿ, ನಿಮ್ಮ ಹಳ್ಳಿ ಕುರಿತಂಗೆ ಹೇಳಿ. ಮಂಡಲ್ ಮನೆ ಅಂತ ಯಾಕೆ ಬಂದಿರಬಹುದು?
2: ಮಂಡಲ ಮನೆ ಅಂತ ಯಾಕೆ ಬಂದಿದೆ ಅಂದ್ರೆ, ನನ್ನ ಊರಿನ ಸುತ್ತ ಒಂದು ಮಂಡಲದ ಆಕಾರದಲ್ಲಿ ಎಲ್ಲಾ ಕಡೆಯಿಂದ ನೀರಿನ ಆವೃತ ಇದೆ, ಹಾಗಾಗಿ ಅದಕ್ಕೆ ಮಂಡಲ ಮನೆ ಅಂತ ಹೆಸರು ಬಂತು. ಮಂಡಲ ಮನೆ ತೀರಾ ಹಳೆ ಹಳ್ಳಿ ಏನಲ್ಲ. ಮುಂಚೆ ನನ್ನ ತಾತ ಎಲ್ಲ ಬೂದಿನಿಕೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿದ್ರಂತೆ. ಅಲ್ಲಿಂದ ಒಂದು 200-300 ವರ್ಷದಿಂದ ಈಚೆಗೆ ಈ ಕಡೆ ಮಂಡಲ ಮನೆ ಗ್ರಾಮ ಅನ್ನೋದಕ್ಕೆ ಬಂದು ಸೇರಿದ್ದು.
1: ಬಂದು ಮನೆ ಕಟ್ಟಿದ್ರು,
2: ಮನೆ
1: ಹಂಗೆ ಒಂದ್ ಮನೆ ಇದೆ ಅಂತ ಪಕ್ಕಕ್ಕೊಂದ್ ಮನೆ ಆಯ್ತು.
2: ಹಾಗೆ
1: ಎಷ್ಟು ಮನೆಗಳಿರ್ಬಹುದು?
2: ಈಗೊಂದು 15-20 ಮನೆ.
1: ಈಗ್ಲೂ ಅಷ್ಟೇ?
2: ಈಗ್ಲೂ ಅಷ್ಟೇ. ನಮ್ದು ಇಡೀ ಮಂಡಲ ಮನೆ ಗ್ರಾಮದಲ್ಲಿ ನಾವೊಂದು 50-70 ಜನ ತನಕ ನಮ್ ಜನಸಂಖ್ಯೆ ಇದೆ.
1: ಪುಟ್ಟ ಹಳ್ಳಿ,
2: ತೀರಾ ಪುಟ್ಟ ಹಳ್ಳಿ,
1: ಮಲೆನಾಡು, ದಟ್ಟ ಮಲೆನಾಡಿನಲ್ಲಿ ಒಂದು ಪುಟ್ಟ ಹಳ್ಳಿ.
2: ಹೌದು.
1: ಆದ್ರೆ ನೀವು ಹೀಗೆ ಸುಮ್ನೆ ಮಾತಾಡುವಾಗ ಹೇಳಿದ್ರಿ ನಮ್ಮೂರಲ್ಲಿ ಎಲ್ಲ ಓದಿದ್ದಾರೆ ಅಂತ.
2: ಹೌದು
1: ಅಲ್ವಾ?
2: ನಮ್ಮೂರಲ್ಲಿ ಪ್ರತಿ ಮನೆಯಲ್ಲೂ ಎಲ್ಲಾ ಮಕ್ಕಳು ಕೂಡ ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಆಗಿದ್ದಾರೆ. ಹಾಗತ್ತ ಎಲ್ಲರೂ ಹೊರಗಡೆನೆ ಹೋಗಿ ಕೆಲಸ ಮಾಡ್ತಾ ಇಲ್ಲ, ಓದಿರೋರು ಓದ್ದೇ ಇರೋರು ಎಲ್ಲರೂ ನಮ್ಮೂರಲ್ಲೇ ಇದ್ದು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಈಗಿನ
1: ಏನೇನು ಕೃಷಿ ಅಂದ್ರೆ ಏನೇನು ಬೆಳಿತೀರಾ?
2: ನಮ್ಮೂರಲ್ಲಿ ಮುಖ್ಯ ಕೃಷಿ ಅಂದ್ರೆ ಕಾಫಿ ಮತ್ತು ಮೆಣಸು, ಅದ್ರ ಜೊತೆಗೆ ನಾವು ಭತ್ತವನ್ನು ಕೂಡ ಬೆಳಿತೀವಿ. ಭತ್ತ, ಶುಂಠಿ, ಇದು ನಮ್ದು ಮೇಜರ್ ಕ್ರಾಪ್ಸ್ ಅಲ್ಲಿ.
1: ಮೇಜರ್ ಕ್ರಾಪ್ಸ್. ಈ ಒಂದು ಹಳ್ಳಿ ನಮ್ಮ ನಗರ ಹತ್ರ ಇದ್ರು ನಗರದ ಸೋಂಕು ಅದ್ರ ಮೇಲೆ ಬಿದ್ದಿಲ್ಲ.
2: ಬಿದ್ದಿಲ್ಲ
1: ಅಲ್ವಾ? ನೀವು ಹೇಳ್ತಾ ಇದ್ರಿ ಇನ್ನೂ ಸಹ ನಮ್ಗೆ ನೆಟ್ವರ್ಕ್ ಸಿಗೋದಿಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆ ಇಲ್ಲ, ರೋಡ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ರೋಡ್ ಅಂತಂದ್ರೆ ಪ್ರಾಪರ್ ರೋಡು, ಬಸ್ಸು, ನಿಮ್ ಊರೊಳಗೆ ಏನ್ ಬಸ್ ಬರುತ್ತೆ? ಬರೋದಿಲ್ಲ.
2: ಅಂದ್ರೆ ಚಿಕ್ಕಮಗಳೂರು ಮತ್ತೆ ಗೆಂಡೇಹಳ್ಳಿ ಅಂತ ನಮ್ಮ ಊರ್ ಪಕ್ಕ ಒಂದು ಊರಿದೆ, ಅಲ್ಲಿಗೆ ಕನೆಕ್ಟ್ ಆಗೋ ಒಂದೇ ಒಂದು ಪ್ರೈವೇಟ್ ಗಾಡಿ ಇದೆ, ವೀರಭದ್ರೇಶ್ವರ ಅಂತ. ಅದೊಂದೇ ನಮ್ಮ ಎಲ್ಲಾ ಟ್ರಾನ್ಸ್ಪೋರ್ಟೇಶನ್ ನ ನೋಡ್ಕೊಳ್ಳೋದು ಅದೊಂದೇ ಸಂಸ್ಥೆ, ವೀರಭದ್ರೇಶ್ವರ.
1: ನಿಮ್ಮ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತಾಡೋಣ, ಸಾಧನೆ ಬಗ್ಗೆ ಮಾತಾಡೋಣ. ಏನ್ ಅನ್ಸುತ್ತೆ, ನೀವಂದ್ರೆ ಈಗ ಸಿಟಿನಲ್ಲೇ ಓದಿದಿರಾ, ನೀವು ಹೇಳ್ತಾ ಇದ್ರಿ ಚಿಕ್ಕಮಗಳೂರಲ್ಲೇ ಓದಿದ್ದು ಅಂತ, ಆಮೇಲೆ ದಾವಣಗೆರೆ ಕಂಡಿದ್ದೀರಾ, ಹಾಸನ ಕಂಡಿದ್ದೀರಾ, ಈ ಎಲ್ಲ ಊರುಗಳನ್ನ ಕಂಡು ಈ ನಗರೀಕರಣವನ್ನ ನೀವು ಕಣ್ಣಾರೆ ಕಂಡು, ಏನು ಸೌಲಭ್ಯಗಳು ಬೇಕು ಅಂತ ಹಳ್ಳಿಗಳನ್ನ ಬಿಟ್ಟು ಪಟ್ಟಣಕ್ಕೆ ಸೇರೋರ ಸಂಖ್ಯೆ ಒಂದ್ ಕಡೆ ಆದ್ರೆ, ನೀವು ಹೇಳಿದ್ರಿ ಇಲ್ಲ ನನ್ಗೆ ಈಗ್ಲೂ ಹಳ್ಳಿನೇ ಇಷ್ಟ ಆಗತ್ತೆ, ನಾನು ಮುಂದಿನ ಬದುಕನ್ನ ಕಂಡುಕೋಬೇಕು ಅಥವಾ ನನ್ನ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾಡೋದಿದ್ರೆ ಅಲ್ಲೇ ಮಾಡ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರಿ, ಯಾಕೆ ಅದು?
2: ಒಂದು ಮೇಡಮ್, ಅಲ್ಲಿ ಹಳ್ಳಿ ಅಂತ ಅಂದಾಗ ಅಲ್ಲಿ ಎಲ್ಲಾ ಜನರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ, ಮತ್ತೆ ಅವರಿಗೆ ಪರಾವಲಂಬನೆ ಅಂತ ಬರೋದೇ ವೈದ್ಯಕೀಯ ಕ್ಷೇತ್ರ. ಒಂದು ವೈದ್ಯಕೀಯ ಕ್ಷೇತ್ರ ಬಿಟ್ಟು ಅವರಿಗೆ ಇನ್ಯಾವುದಕ್ಕೂ ಅಷ್ಟು ಡಿಪೆಂಡೆನ್ಸಿ ಇಲ್ಲ. ನಮ್ಮದನ್ನ ನಾವೇ ಬೆಳಿತೀವಿ, ನಮ್ಮದನ್ನ ನಾವೇ ತಿಂತೀವಿ. ಆದ್ರೆ ಯಾವತ್ತೂ ಒಂದಿನ ನಮ್ಗೆ ಆರೋಗ್ಯ ಕೆಟ್ಟಾಗಷ್ಟೇ ಒಬ್ಬ ವೈದ್ಯನ ಹುಡ್ಕೊಂಡು ಹೋಗ್ಬೇಕಾಗಿದೆ ನಾವು. ಅದು ಅಲ್ದಲೆ ನನ್ನ ಊರು ಹೇಗಿದೆ ಅಂದ್ರೆ, ನಮ್ ಕಡೆ ಫೋಕ್ಯುಲರ್ ಮೆಡಿಸಿನ್ಸ್ ಅಂದ್ರೆ ನಾಟಿ ವೈದ್ಯ ಜಾಸ್ತಿ ಇದೆ. ಪ್ರತಿಯೊಂದು, ಈಗ ಒಂದು ಹಲ್ಲು ನೋವಿನಿಂದ ಹಿಡಿದು ಸುಟ್ಟಿರೋ ಗಾಯ ಅಥವಾ ಈ ಹುಣ್ಣುಗಳಾಗಿರ್ಬೋದು ಅಥವಾ ವಿಸರ್ಪ ಅಂತ ಅಂತೀವಿ ಸರ್ಪ ಹುಣ್ಣು, ಅದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಮ್ಮ ಹತ್ರನೇ ಮದ್ದಿದೆ ಅಲ್ಲಿ. ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ಬಂದು ನಗರಕ್ಕೆ
1: ಅಷ್ಟು ಪರಿಣಾಮಕಾರಿಯಾಗಿದೆಯಾ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ನಾವೀಗ ನೋಡ್ತಾ ಇರುವ ಮೆಡಿಸಿನ್ ಕ್ಷೇತ್ರ ಏನ್ ಹೇಳುತ್ತೆ ಅಂತಂದ್ರೆ, ನಾಟಿ ವೈದ್ಯ ಇದ್ಯಾವ್ದು ಇಲ್ಲದೆ ಇರೋ ಕಾಲದಲ್ಲಿ ಬೇರೆ ದಾರಿ ಇಲ್ಲದೆ ಮಾಡ್ಕೋತಿದ್ರು, ಇವತ್ತಿಗೂ ಅದ್ರ ಹಿಂದೆ ಬೀಳ್ಬಾರ್ದು, ಜೀವಕ್ಕೆ ಅಪಾಯ ಅಂತೆಲ್ಲ ಹೇಳ್ತಾರೆ. ಒಬ್ಬ ವೈದ್ಯಾಗಿ ಏನ್ ಹೇಳ್ತೀರಾ?
2: ಬೇರೆ ದಾರಿ ಇಲ್ದಿದ್ದಾಗ ಶುರುವಾಗಿದ್ದಂತೂ ಹೌದು, ಹಾಗಂತ ಅದರಲ್ಲಿ ದಾರಿ ಇಲ್ಲ ಅಂತ ಅಲ್ಲ. ಅದ್ರಲ್ಲಿ ದಾರಿ ಅಂದ್ರೆ ಹೇಗಿದೆ ಅಂದ್ರೆ, ಸಣ್ಣ ಸಣ್ಣ ಒಂದು ಕಾಯಿಲೆಗಳಿಗೂ ಕೂಡ ನಾವು ದೊಡ್ಡ ದೊಡ್ಡ ನಗರಕ್ಕೆ ಹೋಗಿ ದೊಡ್ಡ ಆಸ್ಪತ್ರೆಯನ್ನ ನೋಡುವಂತ ಅವಶ್ಯಕತೆಗಳು ಯಾವಾಗ್ಲೂ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಹಳ್ಳಿಗರು ಏನ್ ಮಾಡ್ತಾರೆ, ನಮ್ಗೆ ಟ್ರಾವೆಲಿಂಗ್ ಒಂದು ದೊಡ್ಡ ಸಮಸ್ಯೆ. ಅಲ್ಲಿ ನಾವಲ್ಲಿ ಒಂದು ಆಸ್ಪತ್ರೆ ಹೋಗ್ಬೇಕಂದ್ರೆ ಹತ್ತಿರ 20-25 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೆ ಮುಂಚೆ ನಾವೇ ಕಂಡ್ಕೊಂಡಿರುವಂತ ಪರಿಹಾರ ಒಂದು ನಾಟಿ ವೈದ್ಯ ಅಲ್ಲಿ. ಮತ್ತೆ ನಮ್ಮಲ್ಲಿ ಸಸ್ಯ ಕ್ಷೇತ್ರ ತುಂಬಾ ಚೆನ್ನಾಗಿದೆ ನಮ್ ಕಡೆ. ಅಂದ್ರೆ ನಮ್ಮಲ್ಲಿರುವಂತ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಅದನ್ನ ಅರ್ತಿರೋರ್ ಜಾಸ್ತಿ ಇದ್ದಾರೆ. ಯಾವ ಗಿಡಗಳು, ಯಾವ ಗಿಡಮೂಲಿಕೆಗಳು ಯಾವ ಕಂಡೀಷನ್ ಅಲ್ಲಿ ಕೊಡ್ಬೇಕು, ಮತ್ತೆ ನಾಟಿ ವೈದ್ಯರುಗಳು ಎಲ್ಲವನ್ನು ಕ್ಯೂರ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ಅವರಿಗೆ ಅವ್ರದೇ ಆದ ಒಂದು ಲಿಮಿಟೇಷನ್ಸ್ ಇದೆ, ಎಥಿಕ್ಸ್ ಇದೆ. ಅದಾಗೋದಿಲ್ಲ ಅಂದ್ರೆ ಅವರು ಹೇಳಿ ಕಳಿಸ್ತಾರೆ, ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ ನೋಡ್ಬೇಕಾಗತ್ತೆ ಅಂತ ಹೇಳಿ.
1: ಸಣ್ಣ ಪುಟ್ಟದಕ್ಕೆಲ್ಲ ಅಲ್ಲಲ್ಲೇ ಇರುತ್ತೆ, ಹಿತ್ತಲಲ್ಲೇ ಮದ್ದು ಇದೆ ಅಂತ ಹೇಳ್ತಾರಲ್ಲ, ಹಿತ್ತಲ ಮದ್ದು. ನವ್ಯಶ್ರೀ, ನನಗೆ ಒಂದು ಪ್ರಶ್ನೆ. ನೀವು ಇದೀಗ ತಾನೇ ನಿಮ್ಮ ಡಿಗ್ರಿಯನ್ನೆಲ್ಲ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ. ಮೊಬೈಲ್ಗಳು ಈಗ ಅಲ್ವಾ, ಮೊಬೈಲ್ ಬಿಟ್ಟು ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ಚಿಕ್ಕ ಮಕ್ಳಿಗೆ ನಾವು ಹೇಳಲೇಬಾರ್ದು, ಯಾಕಂದ್ರೆ ಅವರು ನಮ್ಮನ್ನ ನೋಡಿ ಅವ್ರು ಕಲ್ತ್ಕೊಂಡಿರೋದು. ದೊಡ್ಡವ್ರವರೆಗೂ, ವಯಸ್ಸಾದವ್ರವರೆಗೂ ಮೊಬೈಲ್ ಇಲ್ಲ ಅಂತಂದ್ರೆ ಏನೋ ಒಂಥರ ಕಳ್ಕೊಂಡಿದೀವಿ ಅನ್ನೋ ತರ ಆಡುವಂತಹ ಪರಿಸ್ಥಿತಿನಲ್ಲಿನೂ ಇವತ್ತಿಗೂ ನಿಮ್ಮ ಹಳ್ಳಿನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ, ಎಲ್ಲೋ ದೂರದಲ್ಲಿ ಗುಡ್ಡದ ಮೇಲೆ ಬಂದ್ ನಿಂತ್ರೆ ಸ್ವಲ್ಪ ಮಾತಾಡ್ಬಹುದು ಅಂತ ಹೇಳ್ತಾ ಇದ್ರಿ. ಮತ್ತೆ ನೀವು ಊರಿಗೆ ಹೋದಾಗ ತಾಕಲಾಟ ಅನ್ಸಲ್ವಾ ನಿಮ್ಗೆ?
2: ಕೆಲವೊಂದ್ಸತಿ ಈಗ ಯಾವ್ದು ಶಾಲೆಯದ್ದು ಅಥವಾ ಕಾಲೇಜ್ದು ಏನೋ ಕೆಲಸ ಇದ್ದಾಗ ಅನ್ಸೋದು ಇದೆ. ಆದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನಾವ್ ಅಲ್ಲಿ ಹೋದಾಗ ನಮ್ ಜೀವನವನ್ನ ನಾವು ಮಾಡ್ತೀವಿ ಅನ್ಸುತ್ತೆ. ಯಾಕಂದ್ರೆ ಈ ಮೊಬೈಲ್ ಅನ್ನೋದು ಏನಾಗಿದೆ, ಯಾರ್ದೋ ಬದುಕಿಗೆ ಇಣ್ಕೋ ಒಂದ್ ಸಾಧನ ಆಗಿದೆ. ಈಗ ಅಲ್ಲಿ ಬೆಳಗ್ಗೆ ಎದ್ರು ಕೂಡ ಯಾರು ಮೊಬೈಲ್ ಇಟ್ಕೊಂಡು ಮಾಡಕ್ಕಾಗಲ್ಲ. ಅಲ್ಲ, 5:30 ಎದ್ದು ಅವ್ರ ಜೀವನ ಶುರುವಾಯ್ತು ಅಂದ್ರೆ ಮೊಬೈಲ್ ಎಲ್ಲಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅವ್ರಿಗೆ ಮೊಬೈಲ್ ಬೇಕಾಗಿರೋದೇ, ಈಗ ನಾವು ಈಗ ಮಕ್ಳುಗಳು ಹೊರಗಿದೀವಿ, ಅವ್ರಿಗೊಂದು ಕಾಲ್ ಮಾಡ್ಬೇಕು, ಅವ್ರು ಹೇಗಿದ್ದಾರೆ ಏನು ಕೇಳ್ಕೋಬೇಕು, ಅಷ್ಟಕ್ಕೆ ಇಡ್ಬೇಕು. ಅದ್ ಬಿಟ್ರೆ ಅಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗ್ಲಿ ಅಥವಾ ಇಂಥ ರೀಲ್ಸ್ಗಳು ಅದೊಂದು ಪೋಸ್ಟ್ ಮಾಡಿ ಹಾಕೋದಾಗ್ಲಿ, ಅದ್ಯಾವ್ದು ಇನ್ನೂ ಅಷ್ಟೊಂದು ಪ್ರಚಲಿತ ಆಗಿಲ್ಲ ಅಲ್ಲಿ.
1: ಖುಷಿ ಆಯ್ತು ಇದನ್ ಕೇಳಿ, ಯಾಕಂದ್ರೆ ಅವ್ರ ಬದುಕು, ಅವ್ರ ಆರೋಗ್ಯ, ಅವ್ರ ಮನಸ್ಸು, ಅವ್ರ ಕ್ರಿಯೇಟಿವಿಟಿ ಇವೆಲ್ಲಾನು ಬದಿಗೆ ಸರಿಸಿ ಇದೆಲ್ಲಾನು ರೂಲ್ ಮಾಡ್ತಾ ಇರೋದು ನಮ್ಮ ಮೊಬೈಲ್ ಈಗ ಅಲ್ವಾ. ಈಗ ನವ್ಯಶ್ರೀ, ಓದುವಾಗ ಏನ್ ಆಸೆ ಇತ್ತು? ಮನೇಲಿ ಏನ್ ಹೇಳೋರು? ನಿಮ್ ತಂದೆ ತಾಯಿ ನೀನು ಮೆಡಿಸಿನ್ ಓದು ಅಂತ ಹೇಳ್ತಿದ್ರ, ಅಥವಾ ಏನಾದ್ರೂ ಓದು ಅಂತ ಹೇಳೋರು, ಅಥವಾ ಇದು ನಿಮ್ಮ ಆಸೆನಾ, ಅಥವಾ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ತಂದೆ ತಾಯಿ ಮಕ್ಕಳಿಗೆ ಒಂದು ಮೆಡಿಕಲ್ ಓದ್ಬೇಕು ಇಲ್ಲ ಇಂಜಿನಿಯರಿಂಗ್ ಓದ್ಬೇಕು ಈ ತರದನ್ನೇ ಬಹಳಷ್ಟು ಜನ ಹೇಳ್ತಾರೆ, ಎಲ್ಲರೂ ಅಂತಲ್ಲ ಬಹಳಷ್ಟು ಜನ ಹೇಳ್ತಾರೆ. ಹಾಗೆ ಹೇಳ್ತಿದ್ರ ಅಥವಾ ನೀವೇ ಆಯ್ಕೆ ಮಾಡ್ಕೊಂಡಿದ್ದ? ಇದು
2: ಒಂದು ನನ್ನ ಮನಸ್ಸಲ್ಲಿ ಈ ವೈದ್ಯಕೀಯ ಅಥವಾ ಡಾಕ್ಟರ್ ಡಾಕ್ಟರ್ ಅಂತ ಬೀಜ ಬಿತ್ತಿದ್ದು ನನ್ನ ಅಜ್ಜ. ನಾನು ತುಂಬಾ ಪುಟ್ಟವಳಿರುವಾಗ ಅಂದ್ರೆ ಒಂದು LKG UKG ಆ ಸಮಯದಿಂದಾನೇ ನನ್ನ ತಾತ ನನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತಾನೆ ಹೇಳಿ ಕರೆಯಕ್ ಶುರು ಮಾಡ್ಬಿಟ್ಟಿದ್ರು. ಯಾಕಂದ್ರೆ ಅವ್ರ ಮಾತ್ರೆಗಳು ನಾನು ಅವಾಗ ಬಿಡಿಸ್ಕೊಡ್ತಾ ಇದ್ದೆ, ಅದಕ್ಕೆ ಹಾಗೆ ಶುರುವಾಯ್ತು. ನನ್ನ ತಂದೆ ತಾಯಿ ಕೂಡ ಗ್ರಾಜುಯೇಟ್ಸ್, ಅವರು ಇಂಥದ್ದೇ ಓದು ಇಂಥದ್ದೇ ಮಾಡು ಯಾವತ್ತೂ ಹೇಳ್ದವರಿಲ್ಲ. ಅಂದ್ರೆ ನನ್ಗೆ ಓದಿನ ಮೇಲೆ, ಈಗ ನನ್ ಸ್ಕೂಲ್ ಶುರು ಮಾಡಿದಾಗಿಂದ ನಂಗೆ ಓದಿನ ಮೇಲೆ ಹೆಚ್ಚು ಅಲ್ವೋ, ಹೆಂಗಂದ್ರೆ ಯಾವತ್ತೂ ನಾನೇ ಮೊದಲಿರ್ಬೇಕು ಅನ್ನೋದೊಂದು ಇತ್ತು ನನಗೆ. ಓದ್ದೆ, ಆಮೇಲೆ ನಂದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳೇ ಜಾಸ್ತಿ ಇತ್ತು ಆ ಸಮಯದಲ್ಲಿ. ನಾನು 4ನೇ ಕ್ಲಾಸಿಗೆ ಬಂದಾಗ ಮದ್ರಾಸ್ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿ ಎಕ್ಸಾಮ್ಸ್ ತಗೊಂಡೆ. ಅದರಲ್ಲಿ ಪೂರ್ತಿ 8 ಎಕ್ಸಾಮ್ಸ್ ಗಳನ್ನ ಮುಗಿಸ್ಕೊಂಡೆ. ಇವಾಗ ನಂದು ಪ್ರವೀಣ್ ಉತ್ತರಾರ್ಧ ಆಗಿದೆ, ಅದು ನಾನು ಹಿಂದಿ ನಾಗರತ್ನ ಮ್ಯಾಮ್ ಅಂತಾನೆ, ಅವ್ರು ಫೇಮಸ್ ಚಿಕ್ಕಮಗಳೂರಲ್ಲಿ. ನನ್ನ ಶಾಲೆಯದ್ದೇ ಟೀಚರ್ ಅವರು ನಾಗರತ್ನ ಮ್ಯಾಮ್ ಅಂತ, ಅವ್ರ ಹತ್ರ ಹಿಂದಿ ಎಕ್ಸಾಮ್ಸ್ ಮುಗಿಸ್ಕೊಂಡೆ. ಸಂಸ್ಕೃತ ಎಕ್ಸಾಮ್ಸ್ ಆಗಿದ್ದ ರಾಮಾಯಣ ಮತ್ತು ಮಹಾಭಾರತ ಎಕ್ಸಾಮ್ಸ್ ಮುಗಿಸ್ಕೊಂಡೆ. ಈಜ್ ಕಲಿತೆ. ಆಗ ಶಾಲೆಯಲ್ಲಿ ಪುಟ್ಟದನ್ನಿಸ್ತಿತ್ತು, ಬಟ್ ಪ್ರತಿಭಾ ಕಾರಂಜಿ, ಪ್ರತಿ ವರ್ಷ ಪ್ರತಿಭಾ ಕಾರಂಜಿಗೆ ಹೋಗ್ತಾ ಇದ್ದೆ, ಹಾಡ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ.
1: ಹಾಡಿ.

0: ಬರ್ತೆ
1: ಚೆನ್ನಾಗಿತ್ತು.
0: ಬರ್ತಾ ಬರ್ತಾ ಬರ್ತಾ ನನ್ಗೆ ವೈದ್ಯಕೀಯ ಹಾದಿ ಯಾವಾಗ ಹಿಡಿಬೇಕನ್ಸ್ತು ಅಂದ್ರೆ, ಪಿ ಯು ಅಲ್ಲಿ ಒಮ್ಮೆ ಒಂದು ಸಂಸ್ಥೆ ಅವ್ರು ಬಂದಿದ್ರು, ನೀವು ಪಿ ಯು ನಂತರ ಏನೇನ್ ಮಾಡಬಹುದು, ಯಾವ್ಯಾವ ಕೋರ್ಸ್ಗಳಿರತ್ತೆ, ಹೋದ್ರೆ ಏನೆಲ್ಲ ಇರತ್ತೆ ಮುಂದೆ ಅಂತ. ಆಗ ಅವರು ನಮ್ಮ ಆಯುರ್ವೇದಕ್ಕೆ ಒಂದು ಹೆಸರನ್ನ ಹೇಳಿದ್ರು, ಇಂಡಿಯನ್ ಮೆಡಿಸಿನ್, ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಆಗೇನು ಆಗ ಪಿ ಯು ಕಾಲದಲ್ಲಿ ಇಂಡಿಯನ್ ಅಂತ ಕೇಳಿದಾಗ ಅದೊಂದು ಏನು ಕುತೂಹಲ ಆಯ್ತು, ಇಂಡಿಯನ್ ಮೆಡಿಸಿನ್ ಅಂದ್ರೆ ಏನು, ಇಂಡಿಯನ್ ಮೆಡಿಸಿನ್ ಅಂದ್ರೆ ಒಳಗಡೆ ಏನಿರುತ್ತೆ, ಇಂಡಿಯನ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ. ಆಗ ಸ್ವಲ್ಪ ನಾನು ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ, ಎಷ್ಟು ವರ್ಷ ಓದ್ಬೇಕಾಗತ್ತೆ ಏನು. ಆಗ್ಲೂ ನಾನು ಡಾಕ್ಟರ್ ಅಂತಾನೆ ಅನ್ನಿಸ್ಕೋತೀನ ಏನು, ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ ಅವಾಗ. ಆಮೇಲೆ ನಂದೇ ಒಬ್ರು ಟೀಚರ್ ಹೇಳಿದ್ರು, ಆಯುರ್ವೇದಕ್ಕೆ ಈ ತರ ಒಂದು ಸ್ಕೋಪ್ ಇದೆ ಇವಾಗ, ಮತ್ತೆ ಆಯುರ್ವೇದ ಅನ್ನೋದು ಮತ್ತೆ ಯೂನಿವರ್ಸಿಟಿ ವೈಸ್ ಅಲ್ಲಿ ಹೋಗ್ತಾ ಇದೆ ಈಗ, ಮತ್ತೆ ಅದೇ ನಾಟಿ ವೈದ್ಯದಲ್ಲಿ ಹಿಂದುಳಿದಿಲ್ಲ ಅದು. ನೀನು MBBS ಮಾಡಿದಾಗ ಎಷ್ಟು ಮಟ್ಟಕ್ಕೆ ಬೆಳೆದು ನಿಲ್ತೀಯೋ ಆಯುರ್ವೇದದಲ್ಲೂ ನಿನ್ಗೆ ಅಷ್ಟೇ ಸಾಧನೆ ಮಾಡೋ ಅವಕಾಶ ಇದೆ ಅಂತ. ಆಮೇಲೆ ನನ್ಗೆ ಗೊತ್ತಾಗಿದ್ದು ಅದರಲ್ಲಿ ಎಲ್ಲ ಸಂಸ್ಕೃತದಲ್ಲಿರತ್ತೆ,

0: ಸಂಸ್ಕೃತದಲ್ಲಿ ಓದಬೇಕು, ಆಗ ಮನಸ್ಸು ಹಿಂದೆಟ್ ಹಾಕಿದ್ದು ಹೌದು. ಯಾಕಂದ್ರೆ ನನಗೆ ಸಂಸ್ಕೃತದ ಟಚ್ಚೇ ಇರಲಿಲ್ಲ ಇಷ್ಟು ವರ್ಷ, ಹಾಗೆ ಸಂಸ್ಕೃತ ಇದೆ ಅಂತ ಒಂದು ಭಯದಲ್ಲಿ ಎಂಟ್ರಿ ಆದೆ. ಮತ್ತೆ ಇದರಲ್ಲಿ ಯಾರದೇ ಪ್ರೆಷರ್ ಇಲ್ಲದೆ ಇರೋದ್ರಿಂದ ನನ್ನ ತಂದೆ ತಾಯಿ ನಿಂಗೆ ಏನ್ ಇಷ್ಟ ಬರುತ್ತೆ, ಯಾವ ಕೋರ್ಸ್ ಇಷ್ಟ ಬರುತ್ತೆ ಮಾಡು ಅನ್ನೋ ಲೆಕ್ಕದಲ್ಲೇ ಬಿಟ್ಟಿದ್ರು ನನ್ನ. ಹೀಗಾಗಿ ನಾನು ಆಯುರ್ವೇದನ ನಾನು ಇಟ್ಸ್ ನಾಟ್ ಬೈ ಚಾನ್ಸ್, ಇಟ್ಸ್ ಬೈ ಚಾಯ್ಸ್ ತಗೊಂಡ ಕೋರ್ಸ್ ನನ್ನ ಆಯುರ್ವೇದ.
1: ಮಂಡಲ್ ಮನೆಯಿಂದ ದಾವಣಗೆರೆಗೆ ಹೋದ್ರಿ, ಹೇಗಿತ್ತು ನಿಮ್ಮ ಓದು ಎಲ್ಲ?
0: ಓದು ಅನ್ನಕ್ಕಿಂತ ಮುಂಚೆ ನನಗೆ ದಾವಣಗೆರೆಯಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಾನು ಪೂರ್ತಿ ಮಲೆನಾಡಿಂದ ಹೋಗಿದ್ದ ಹುಡುಗಿ, ಅಲ್ಲಿ ಹೋಗುವಾಗ ಒಂಥರ ಫ್ರಿಡ್ಜ್ ಇಂದ ತೆಗೆದು ಓವನಿಗೆ ಹಾಕ್ದಂಗ ಆಗ್ಬಿಡ್ತು ಒಂದ್ಸತಿಗೆ, ಅಲ್ಲಿ ತೀರಾ ಶೆಕೆ ಆತರ. ನನ್ಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು 2-3 ತಿಂಗಳೇ ಹಿಡಿತು. ಅದಾದ್ಮೇಲೆ ನನ್ಗೆ ಅಲ್ಲಿದ್ದ ಲೆಕ್ಚರರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು, ಏನೇ ಗೊತ್ತಿಲ್ಲದಿದ್ರು ಹೇಳ್ಕೊಡೋರು. ನಾನು ಎಷ್ಟೊತ್ತಲ್ಲೇ ಏನೇ ನನ್ಗೆ ಸ್ವಲ್ಪ ಡೌಟ್ಗಳು ಬರೋದು ಜಾಸ್ತಿ, ಯಾವ್ದಾದ್ರು ಒಂದ್ ವಿಷಯನ ಕೇಳ್ದೆ ಅಂದ್ರೆ ಅದ್ರ ಬಗ್ಗೆ ಒಂದ್ 2-3 ಡೌಟ್ಗಳು ಅಲ್ಲಲ್ಲೇ ಉತ್ಪತ್ತಿ ಆಗೋದು ಜಾಸ್ತಿ. ಹೀಗೆ ಕೇಳುವಾಗ ಮಾಡುವಾಗ ನನ್ನ ಲೆಕ್ಚರರ್ಸ್ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಅಲ್ಲಿ. ಹಾಗೆ ಶುರುವಾಗಿದ್ದ ನನ್ನ ಜರ್ನಿ. ಫಸ್ಟ್ ಇಯರ್ ಅಲ್ಲಿ ಕಷ್ಟ ಇದಾಗದೇ ಇಲ್ಲ ಅನ್ಸಿದ್ದು ಸಂಸ್ಕೃತ. ಅಲ್ಲಿ ಸುಮಂಗಳ ಮ್ಯಾಮ್ ಅಂತ ಇದ್ರು, ಚೆನ್ನಾಗಿ ಹೇಳ್ಕೊಟ್ರು ಸಂಸ್ಕೃತವನ್ನ ಹೇಳ್ಕೊಟ್ರು. ಹಾಗೆ ಮುಂದೆ ಬರ್ತಾ ಆಗಿಂದ ಮತ್ತೆ ಶುರು ಮಾಡಿದೆ. ನಂದು ಯಾವ್ದು ನಾನು ಫಸ್ಟ್ ಬರ್ಬೇಕನ್ನೋದಿತ್ತು, ಅದನ್ನ ಅಲ್ಲಿಂದನು ಮತ್ತೆ ಶುರು ಮಾಡಿಕೊಂಡೆ, ಓದಕ್ ಶುರು ಮಾಡಿದೆ. ಫಸ್ಟ್ ಇಯರ್ ಆದ್ಮೇಲೆ ಆಕ್ಚುಲಿ ನನಗೆ ಆಯುರ್ವೇದ ಅಂದ್ರೆ ಏನು, ಅದ್ರಲ್ಲಿ ಏನ್ ಮಾಡಬಹುದು ಅಂತ ಐಡಿಯಾ ಸಿಕ್ಕಿದ್ದು ಫಸ್ಟ್ ಇಯರ್ ಆದ್ಮೇಲೆ. ಸೊ ಫಸ್ಟ್ ಇಯರ್ ಆದ್ಮೇಲಿಂದ ಅವಾಗ ನಾವು ಒಂದು ಪ್ಯಾಥೋಲಜಿ ಅಂತ ಏನ್ ಹೇಳ್ತೀವಿ, ರೋಗ ನಿಧಾನ, ಅದಕ್ಕೆ ಎಂಟ್ರಿ ಆದ್ವಿ. ಆಗ ರೋಗಗಳ ಬಗ್ಗೆ ಓದ್ತಾ ಹೋಗ್ತಾ, ಯಾಕಂದ್ರೆ ಈಗ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಇರುವಂತ ಹೆಸರಿಗೂ ನಮ್ಮ ಆಯುರ್ವೇದದಲ್ಲಿ ಹೆಸರಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾವು ಜ್ವರವನ್ನ ಜ್ವರ ಅಂತಾನೆ ಕರಿತೀವಿ, ನಾವು ಫೀವರ್ ಅಂತ ಕರೆಯೋದಿಲ್ಲ. ಮತ್ತೆ ಯಾವ್ದೋ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇತ್ತು ಅಂದ್ರೆ ನಾವು ರಕ್ತಪಿತ್ತ ಅಂತ ಕರಿತೀವಿ. ನಾವು ಹೀಗೆ ಈ ಪದಗಳನ್ನ ನಾನು ಹುಟ್ಟದಾಗಿಂದನು ಎಲ್ಲೂ ಕೇಳಿರ್ಲಿಲ್ಲ. ಈಗ ಎಲ್ಲೋ ಹೊರಗಡೆ ಹೋಯ್ತು ಅಂದ್ರೆ ಫೀವರ್ ಅಂತ ಅನ್ನೋರು, ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಅನ್ನೋರು, ಪೈಲ್ಸ್ ಅನ್ನೋರು, ಆದ್ರೆ ನಾವು ಅದಕ್ಕೆ ಅರ್ಷಸ್ ಅಂತೀವಿ. ಇದೆಲ್ಲ ಸ್ವಲ್ಪ ಆಗ ಕಷ್ಟ ಅನ್ನಿಸ್ತು, ಬಟ್ ಓದ್ತಾ ಓದ್ತಾ ಮಾಡ್ತಾ ಮಾಡ್ತಾ ಒಳಗೆ ಇಳಿತಾ ಇಳಿತಾ ಅದೇ ಅಭ್ಯಾಸ ಆಗ್ತಾ ಹೋಯ್ತು.
1: ಒಂದು ದೇಹದ ಬಗ್ಗೆ ಪೂರ್ತಿ ತಿಳುವಳಿಕೆ ಬರಬೇಕು ಅಂತಂದ್ರೆ ಆಯುರ್ವೇದ ನಿಂತಿರೋದೇ 3 ಆಧಾರದ ಮೇಲೆ ಅಲ್ಲ?
0: ಹೌದು, ತ್ರಯ ಉಪಸ್ತಂಭಗಳು ಅಂತ.
1: ಏನೇನು?
0: ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ. ಅದು 3 ನಮ್ಮ ಪಿಲ್ಲರ್ಸ್ ಅಂತ ಕನ್ಸಿಡರ್ ಮಾಡಬಹುದು.
1: ಅದು 3 ಸರಿಯಾಗಿ ಅಥವಾ ಸಮವಾಗಿ ಸರಿಯಾಗಿದ್ರೆ ಮನುಷ್ಯನ ಕಾಯಿಲೆನೇ ಬರೋದಿಲ್ವಾ? ಹೇಗೆ
0: ಕಾಯಿಲೆ ಬರೋದಿಲ್ಲ ಅಂತಲ್ಲ, ನಮ್ದು ಆಯುರ್ವೇದದ್ದು ಮುಖ್ಯ ಗುರಿ ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ. ಮೊದಲು ಸ್ವಸ್ಥವಾಗಿರೋರ್ನ ಸ್ವಸ್ಥವಾಗಿ ಇಟ್ಕೋಬೇಕು, ನಂತರ ಆತುರಸ್ಯ ವಿಕಾರ ಪ್ರಶಮನಂ ಅಂತೀವಿ. ಅಂದ್ರೆ ರೋಗ ಬರೋದಕ್ಕೆ ಮುಂಚೆ ಸ್ವಸ್ಥರಾಗಿದ್ದವರನ್ನ ಸ್ವಸ್ಥವಾಗಿಟ್ಟು ರೋಗ ಬಂದ ಮೇಲೆ ಅವರನ್ನ ಆರೋಗ್ಯವಾಗಿಡಿಸೋದು. ಯಾಕಂದ್ರೆ ಆಯುರ್ವೇದ ಅಂದ್ರೆ ಕೇವಲ ಕಾಯಿಲೆ ಬಂದ ಮೇಲೆ ಮೆಡಿಸಿನ್ ಕೊಡುವಂತ ಶಾಸ್ತ್ರ ಅಲ್ಲ. ಆಯುರ್ವೇದ ಅಂದ್ರೆ ಮೊದಲು ಆರೋಗ್ಯವನ್ನ ಕಾಪಾಡಬೇಕು, ಆ ಆರೋಗ್ಯ ಕಾಪಾಡಿದ ನಂತರ ಕೆಟ್ಟರೆ ಅದನ್ನ ರೋಗ ಅಂತ ಅಥವಾ ಆತುರ.
1: ಆದ್ರೆ ಇದಕ್ಕೆ ದಿನ ಕಷ್ಟಪಡಬೇಕು.
0: ಹೌದು
1: ಅಲ್ವಾ,
0: ಆಯುರ್ವೇದ ನಿಂತಿರೋದೇ ದಿನಚರ್ಯದ ಮೇಲೆ, ದಿನಚರ್ಯ ಮತ್ತು ಋತಚರ್ಯ ಮೇಲೆ. ದಿನದಲ್ಲಿ ನಾವು ಈಗ ಎದ್ದಾಗಿನಿಂದ ರಾತ್ರಿ ಏನ್ ಮಾಡ್ತೀವೋ ಅದೇ ನಮ್ಮ ದಿನಚರ್ಯ.
1: ಅಂದ್ರೆ ತುಂಬಾ ಶಿಸ್ತು ಬಿಡುತ್ತೆ ಇದು.
0: ಹೌದು
1: ಅಲ್ವಾ, ಸುಮ್ನೆ ನಾವ್ ಹೆಂಗ್ ಬೇಕು ಹಂಗ ಇರ್ತೀವಿ ಅಂದ್ರೆ ನಡೆಯಲ್ಲ.
0: ಹೌದು, ಬೆಳಗ್ಗೆ ಏಳ್ಬೇಕು, ಏಳೋದ್ರಿಂದ ಹಿಡ್ದು ಹಲ್ಲುಜ್ಜೋದ್ರಿಂದ ಹಿಡ್ದು ಮಲ್ಗೋವರೆಗೂ ಆಚಾರ್ಯರು ಎಲ್ಲವನ್ನ ಹಾಕಿ ಕೊಟ್ಬಿಟ್ಟಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ದಂತ ಮಂಜನ ಮಾಡ್ಬೇಕು, ಮತ್ತೆ ಅವ್ರು ಒಂದು ಕಣ್ಣಿಗೆ ಹಚ್ಚೋ ಒಂದು ಅಂಜನದಿಂದ ಹಿಡಿದು ಬಾಯಿ ಮುಕ್ಕಳಿಸುವಂತ ಒಂದು ಕ್ರಮದವರೆಗೂ ಎಲ್ಲವನ್ನ ಹೇಳ್ಬಿಟ್ಟಿದ್ದಾರೆ.
1: ಹೇಳಿದ್ದಾರೆ ನೀವು ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ, ಈಗ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಮೊದಲು ನೀವು ಅದನ್ನ ಮಾಡಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಈಗಂತೂ ನೀವು ಟೀಚರ್ ಆಗಿದ್ದೀರಾ, ಅವ್ರಿಗೆ ಹೇಳ್ಬೇಕು, ನೀವು ಮಾಡ್ಬೇಕು, ಅದೆಲ್ಲ ಕಷ್ಟ ಆಗ್ಲಿಲ್ವಾ?
0: ಕಷ್ಟ ಅನ್ನಕ್ಕಿಂತ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೇಳಕ್ ಕಷ್ಟ ಆಗತ್ತೆ. ಈಗ ಮಾಡುವಾಗ ಅನುಭವಿಸೋ ಕಷ್ಟ, ಇವಾಗ ನಮ್ದು ಎಲ್ಲದೂ ನಿಂತಿರೋದೇ ಪಂಚಕರ್ಮಗಳು ಅಥವಾ ಯಾವ್ದೋ ಒಂದು ಪ್ರೊಸೀಜರ್ ಮೇಲೆ ಆಯುರ್ವೇದ ನಿಂತಿರೋದು. ಆ ಪ್ರೊಸೀಜರ್ ಅಲ್ಲಿ ನಾವ್ ಏನ್ ಅನುಭವಿಸ್ತೀವಿ ಅಂತ ಗೊತ್ತಾಗ್ದಲೆ ಪೇಷಂಟ್ ಗೆ ನೀವ್ ಇಂಥದನ್ನ ಮಾಡಿ ಅಂತ ಹೇಳಕ್ ಕಷ್ಟ ಆಗತ್ತೆ. ಯಾಕಂದ್ರೆ ನಾವಲ್ಲಿ ಕೂತಾಗ ಪೇಷಂಟ್ ಕೇಳ್ತಾರೆ, ಇದನ್ ಮಾಡಿದ್ರೆ ಹಿಂಗಾಗತ್ತಾ, ಇದನ್ ಮಾಡಿದ್ರೆ ಯಾವತ್ತೋ ಏನೋ ಅವ್ರಿಗೆ ಒಂಚೂರು ಕಣ್ಣೂರಿನೋ ಮೂಗುರಿನೋ ಬಂತು ಅಂದ್ರೆ ಅವ್ರು ಕೇಳ್ತಾರೆ, ಕಣ್ಣೂರಿ ಬರ್ತಿದೆ ಇದು ಕಾಮನ್ ಅಂತ. ಕಣ್ಣೂರಿ ಬರೋದು ಹೌದು ಅಂತ ಹೇಳಕ್ಕಾದ್ರೂ ನಾವ್ ಅದನ್ನೆಲ್ಲ ಮಾಡಿ
1: ಮಾಡ್ಲೇಬೇಕು.
0: ಹಾ, ವಿ ಹ್ಯಾವ್ ಟು ಗೋ ತ್ರೂ ಇಟ್ ಅಂತ ಅನ್ಸುತ್ತೆ ನನ್ಗೆ.
1: ಹಂಗಾಗಿ ನಿಮ್ದು ಕಠಿಣ ಶಿಸ್ತು ಮೊದಲು ನೀವು ಅದನ್ನ ಪಾಲಿಸಿ ಆಮೇಲೆ ಇನ್ನೊಬ್ರಿಗೆ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ?
0: ಪೇಷಂಟ್ ಏನ್ ಯಾವ್ದ್ರ ಮುಖಾಂತರ ಹೋಗ್ತಿದ್ದಾರೆ, ಪೇಷಂಟ್ ಏನ್ ಅನುಭವಿಸ್ತಿದ್ದಾರೆ, ನಾವು ಕೊಡ್ತಿರೋ ಮೆಡಿಸಿನ್ ಪೇಷಂಟ್ ಗೆ ಹೇಗೆ ಅವ್ರು ಅನುಭವಿಸ್ತಾ ಇದಾರೆ, ಅದು ಕಹಿನಾ ಸಿಹಿನಾ, ಅದ್ ತಗೊಳ್ಳುವಾಗ ಬೇರೆ ಏನಾದ್ರೂ ತಲೆ ಸುತ್ತೋ ಇನ್ನೊಂದು ಬರ್ತಿದ್ಯಾ ಇಲ್ವಾ, ಅದೆಲ್ಲ ಗೊತ್ತಾಗೋದು ನಾವು ತಗೊಂಡು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಾಗ ಅಷ್ಟೇ ನಾವು ಇನ್ನೊಬ್ರಿಗೆ ಏನಾಗ್ತಿದೆ ಅಂತ ನೋಡ್ಬೋದು.
1: ಆಮೇಲೆ ದಾವಣಗೆರೆನಲ್ಲಿ ಡಿಗ್ರಿಯನ್ನ ಮುಗಿಸಿದ್ರಿ, ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ ಪಡಿಬೇಕು ಅಂತ ಹಾಸನ ಸಿಕ್ತು ಬಂದ್ರಿ. ಇಲ್ಲಿ ಒಂದು ಅನುಭವ ಹೇಗಿತ್ತು?
0: ಮೊದಲನೇ
1: ಊರಿಗೆ ಹತ್ರಕ್ಕೆ ಬಂದ್ರಿ,
0: ವಾಪಸ್
1: ಫ್ರಿಡ್ಜ್ಗೆ ನೀವೇ ಹೇಳಿದಾಗೆ.
0: ನನಗೆ ಧರ್ಮಸ್ಥಳ ಆಸ್ಪತ್ರೆ ಅನ್ನೋದು ಈಗಿಂದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ನ ಅನುಭವ ಅಲ್ಲ. ನಮ್ಮ ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಸಂಸ್ಥೆಯವ್ರದ್ದು ಒಂದು ಪುಟ್ಟ ಕ್ಲಿನಿಕ್ ಇದೆ, ತೀರಾ ಪುಟ್ಟದೇನಲ್ಲ, ಅಂದ್ರೆ ಓಪಿಡಿ ಬೇಸಿಸ್ ಇರುವಂತ ಒಂದು ಕ್ಲಿನಿಕ್ ಇದೆ ಅಥವಾ ಒಂದು ಹಾಸ್ಪಿಟಲ್ ಇದೆ ಧರ್ಮಸ್ಥಳ ಅವ್ರದ್ದು. ನಮ್ಮ ಮನೆಯಲ್ಲಿ ಇವಾಗ ನಾಟಿಯನ್ನು ನೋಡಿದ್ದ ನನ್ನ ಪೇರೆಂಟ್ಸ್ ಯಾವುದೇ ಒಂದು ಸಣ್ಣ ಪುಟ್ಟ ಈಗ ಕಣ್ಣುಗಳಲ್ಲಿ ಕೆಂಪು ಉರಿಯೂತಗಳು ಏನಾದ್ರು ಆಯ್ತು ಅಂದ್ರೆ ಆಯುರ್ವೇದಕ್ಕೆ ಕರ್ಕೊಂಡು ಹೋಗೋರು. ಆಗಿಂದ ನಾನು ಧರ್ಮಸ್ಥಳ ಆಸ್ಪತ್ರೆನ ನೋಡಿದ್ದವಳು. ಮತ್ತೆ ಸ್ವರ್ಣಬಿಂದು ಪ್ರಾಶನಕ್ಕೆ, ನಮ್ಮ ಮನೆಯಲ್ಲಿ ನಾನು ಪುಟ್ಟೋಳು ಇರ್ತಾಯಿಂದ ನನಗೆ 16 ವರ್ಷದಿರೋವರೆಗೂ ನನಗೆ ಸ್ವರ್ಣಾಮೃತ ಪ್ರಾಶನ ಆಗಿದೆ. ಆ ಸ್ವರ್ಣಾಮೃತ ಪ್ರಾಶನ ಹಾಕುವಾಗ ಪ್ರತಿ ತಿಂಗಳು ನಾನು ಧರ್ಮಸ್ಥಳ ಆಸ್ಪತ್ರೆ ನೋಡ್ತಾನೆ ಇದ್ದೆ. ಸೊ ನನ್ನ ಮತ್ತೆ ಧರ್ಮಸ್ಥಳ ಆಸ್ಪತ್ರೆಯ ಸಂಬಂಧ ಈಗಿಂದಲ್ಲ, ನನಗೆ 1.5-2 ವರ್ಷ ಇರುವಾಗಿಂದ ನಾನು ಧರ್ಮಸ್ಥಳ ಆಸ್ಪತ್ರೆಯಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ನನ್ನಮ್ಮ ನನ್ನ ಪ್ರೆಗ್ನೆನ್ಸಿಯಲ್ಲಿ ತೋರಿಸಿರೋದು ಆಯುರ್ವೇದ ಧರ್ಮಸ್ಥಳ ಆಸ್ಪತ್ರೆಗೆ. ಹಾಗಾಗಿ ಧರ್ಮಸ್ಥಳ ಆಸ್ಪತ್ರೆ ಮೇಲೆ ಒಲವು ತುಂಬಾ ಹಳೆಯದು ನಂದು. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಸಿಗೋ ಮುಂಚೆ ನಾನು ನನ್ನ ಇಂಟರ್ನ್ಶಿಪ್ ಡೇಸ್ ನ ಕೂಡ ನಾನು ಧರ್ಮಸ್ಥಳ ಆಸ್ಪತ್ರೆಯಲ್ಲೇ ಕಳೆದಿದ್ದು ನಾನು. ಸೊ 1 ವರ್ಷದ ಇಂಟರ್ನ್ಶಿಪ್ ರೊಟೇಟರಿ ಪೀರಿಯಡ್ ಏನಿದೆ ಅದನ್ನು ಕೂಡ ನಾನು ಧರ್ಮಸ್ಥಳ ಆಸ್ಪತ್ರೆಯಲ್ಲೇ ಮುಗಿಸಿದ್ದು. ಅಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಶೈಲಜಾ ಮ್ಯಾಮ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪ್ರಸನ್ನ ರಾವ್ ಸರ್. ಅವರಿಬ್ರು ಅವ್ರದೇ ಸ್ವಂತ ಮಗು ಅನ್ನೋ ತರ ನನ್ನನ್ನ ಕರೆಸ್ಕೊಂಡು ನಂಗೆ ಏನೆಲ್ಲ ಬೇಕು ಅದನ್ನ ಕೇಳಿಸ್ಕೊಂಡು ನಂಗೆ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ನಾನು AIPGET ಎಕ್ಸಾಮಿಗೆ ರೆಡಿ ಆಗುವಾಗ ನನಗೆ ಸ್ವಲ್ಪ ಭಯ ಇತ್ತು, ಆ ಎಕ್ಸಾಮ್ ಹೇಗಾಗತ್ತೋ, ನನಗೆ ಒಳ್ಳೆ ಕಾಲೇಜ್ ಸಿಗತ್ತೋ ಸಿಗಲ್ವೋ ಅಂತ. ಆ ಟೈಮಲ್ಲಿ ನನ್ನ ಜೊತೆ ನಿಂತು ಏನಾಗಲ್ಲ, ಚೆನ್ನಾಗಿ ಮಾಡ್ತೀಯಾ, ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲೇ ಸೇರ್ತೀಯಾ ಅಂತ ನನಗೆ ಆ ಸಮಯದಲ್ಲಿ ಬೆಂಬಲ ಕೊಟ್ಟಿದ್ದು ಪ್ರಸನ್ನ ಸರ್ ಮತ್ತೆ ಶೈಲಜಾ ಮ್ಯಾಡಮ್. ಅವರಿಗೆ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಎಲ್ಲಾ ಮಕ್ಕಳನ್ನ ಅವ್ರ ಸ್ವಂತ ಮಕ್ಕಳ ತರ ನೋಡ್ಕೊಂಡು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲ್ಲ ಅವ್ರಿಗೆ ಏನೇ ಡಿಫಿಕಲ್ಟಿ ಇದ್ರು ಎಂತ ಟೈಮಲ್ಲೇ ಅಪ್ರೋಚ್ ಮಾಡಿದ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅದಾದ್ಮೇಲೆ ನಾನು ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಜಾಯಿನ್ ಆದೆ, ಕಾಯ ಚಿಕಿತ್ಸಾ ವಿಭಾಗಕ್ಕೆ ನಾನು ಸೇರ್ಪಡೆ ಆದೆ. ಇಲ್ಲಿಗೆ ನಾವು 6 ಜನ ಇದ್ವಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 6 ಜನ. ಮತ್ತೆ ಅದೇ ಕಾಯ ಚಿಕಿತ್ಸಾ, ನಮ್ದು ಕಾಯ ಚಿಕಿತ್ಸಾ ಅನ್ನೋದು ಅಂಡರ್ ಗ್ರಾಜುಯೇಷನ್ ಅಲ್ಲಿ ಫೈನಲ್ ಇಯರ್ ಸಬ್ಜೆಕ್ಟ್ ಅದು. ಸೊ ತುಂಬಾ ಹಳೇದೇನಾಗಿರ್ಲಿಲ್ಲ, ಪೇಷಂಟ್ಗಳು ಜಾಸ್ತಿ ಇದ್ರು. ನನ್ನ ಗೈಡ್ ವಸಂತ ಮ್ಯಾಡಮ್, ಮತ್ತೆ ನನ್ನ ಕೋ ಗೈಡ್ ಆಗಿ ಮತ್ತೆ HOD ಆಗಿ ಇದ್ದಿದ್ದು ಮುತ್ತಪ್ಪ ಸರ್. ಬೇರೆ ಫ್ಯಾಕಲ್ಟೀಸ್ ಅಂದ್ರೆ ಲಕ್ಷ್ಮೀ ಪ್ರಸಾದ್ ಎಲ್ ಜಾಧವ್ ಸರ್, ಯದು ಗೋಪನ್ ಸರ್, ರಾಕೇಶ್ ಸರ್, ನಿವೇದಿತಾ ಮ್ಯಾಮ್, ಆದರ್ಶ್ ಸರ್, ಮೇಘನಾ ಮ್ಯಾಮ್ ಮತ್ತೆ ತ್ರಿಪಾಠಿ ಸರ್, ಇವರಿಷ್ಟು ಜನ ನನ್ನ ಫ್ಯಾಕಲ್ಟಿಗಳಾಗಿದ್ರು. ಒಬ್ಬೊಬ್ರು ಒಂದೊಂದು ಸ್ಪೆಷಲೈಸ್ಡ್ ಪರ್ಸನ್ಸ್. ಸೊ ಎಲ್ಲರೂ ಒಂದೊಂದ್ ತರದಲ್ಲಿ ಹೆಲ್ಪ್ ಮಾಡ್ತಾ ಹೋದ್ರು. 3 ವರ್ಷ ಕಳೆದಿದ್ ಗೊತ್ತಾಗ್ಲಿಲ್ಲ. ಮತ್ತೆ ನನ್ನ ರಿಸರ್ಚ್ ಆಗಿ ಸರ್ವಿಕಲ್ ರೆಡಿಕ್ಯುಲೋಪತಿ ತಗೊಂಡೆ. 3 ವರ್ಷ ಅದ್ರ ಮೇಲೆ ರಿಸರ್ಚ್ ಮಾಡಿದೆ, ಅದರದ್ದು ಪೇಪರ್ ಪಬ್ಲಿಷ್ ಮಾಡಿದೆ, ಓದ್ದೆ, ಹಾಗೆ ಒಂದು ಗೋಲ್ಡ್ ಮೆಡಲ್ ತೆಗೆದು ಮುಗಿಸಿದೆ.
1: ನೋಡಿ ನೀವ್ ಏನೇನ್ ಕಷ್ಟಪಟ್ಟಿದ್ದೀರಿ, ಇದೆಲ್ಲದಕ್ಕೆ ಪ್ರತಿಫಲವಾಗಿ ಚಿನ್ನದ ಪದಕ ಕೈಲಿದೆ. ಎಷ್ಟು ಖುಷಿ ಆಗುತ್ತೆ ನಿಮ್ಮ ತಂದೆ ತಾಯಿಗೆ?
0: ನನ್ನ ತಂದೆ ತಾಯಿ ಅಂದ್ರೆ ಹಳ್ಳಿ ವಾತಾವರಣದಲ್ಲೇ ಇದ್ದು ಅಲ್ಲೇ ನೋಡಿ ಅವ್ರ ಮಗಳು ಒಂದು ಚಿನ್ನದ ಪದಕ ತಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾಳೆ ಅನ್ನೋದೇ ಅವ್ರದ್ದೊಂದು ದೊಡ್ಡ ಹೆಮ್ಮೆ. ಯಾಕೆಂದ್ರೆ ನನ್ನ ತಂದೆ ತಾಯಿ ಪುಟ್ಟ ವಯಸ್ಸಿಂದ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮನ್ನ ಒಂದು ಶಾಲೆ ಕಳಿಸ್ಲಿಕ್ಕಾಗ್ಲಿ, ಅಲ್ಲಿಂದ ನಮ್ದು ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದಾಗ್ಲಿ, ನನ್ನನ್ನ ಮೆಡಿಸಿನ್ಗೆ ಸೇರಿಸೋದಾಗ್ಲಿ. ಯಾಕಂದ್ರೆ ನನಗೊಬ್ಳು ಅಕ್ಕ ಕೂಡ ಇದ್ದಾಳೆ, ಅವಳು MCOM ಫಿನಾನ್ಸ್ ಮುಗಿಸಿದಾಳೆ. ಅಲ್ಲಿ ಅವಳನ್ನು ಓದಿಸಿ, ನನ್ನನ್ನು ಓದಿಸಿ, ಮತ್ತೆ ನನ್ನನ್ನು ದೂರ ದೂರಿಗೆ ಕಳಿಸಿ. ಯಾಕಂದ್ರೆ ಆ ಊರಿನಿಂದ ದೂರ ದೂರಿಗೆ ಕಳಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅಲ್ಲಿ ಕೇಳ್ಬೇಕಾಗತ್ತೆ ಅವರು ಅಷ್ಟು ದೂರ ಕಳಿಸೋದೇನಿತ್ತು, ಅಷ್ಟು ಓದಿಸೋದೇನಿತ್ತು, ಇಲ್ಲೇ ಯಾವ್ದಾದ್ರು ಚಿಕ್ಕಮಗಳೂರಲ್ಲೋ ಬೇಲೂರಲ್ಲೋ ಓದಿಸಿದ್ರೆ ಮುಗಿತಿತ್ತಲ್ಲ. ಅಷ್ಟೆಲ್ಲಾನು ಮೀರಿ ನನಗೆ ನಂದೇ ಅದು ಒಂದು ರೆಕ್ಕೆ ಕೊಟ್ಟು ಹಾರಕ್ ಬಿಟ್ಟಿದ್ದಾರೆ ಅವರು. ಯಾವುದೇ ಇಂಥದ್ದು ಮಾಡ್ತೀನಿ ಅಂದ್ರೆ ಯಾವತ್ತು ಬೇಡ ಅಂದಲೇ ಬಿಟ್ಟಿದ್ದಕ್ಕೆ ಇದಾದ್ರೂ ಒಂದು ಪುಟ್ಟ ಕಾಣಿಕೆ ಕೊಡ್ಬೇಕಂತ ನಂದೊಂದು ಆಸೆ ಇತ್ತು. ಹಾಗಾಗಿ ನನ್ನ ಶ್ರಮವೂ ಇದೆ, ಅವರ ಬೆಂಬಲವೂ ಇದೆ, ಎರಡು ಸೇರಿ
1: ಎರಡು ಸೇರಿ ಇದ್ದಾಗ ಮಾತ್ರ ಏನಾದ್ರೂ ಒಂದು ಸಾಧಿಸೋಕೆ ಅಥವಾ ಒಂದು ತೃಪ್ತಿಯಿಂದ ಇರಬೇಕು ಅಂತಂದ್ರೆ ಎಲ್ಲವೂ ಮಿಳಿತಾ ಆದಾಗ ಮಾತ್ರ ಸಾಧ್ಯ.
0: ಎಲ್ಲೋ ಅನ್ರೆಕಗ್ನೈಸ್ಡ್ ಆಗಿರೋ ನನ್ನ ಪೇರೆಂಟ್ಸ್ ನ ಎಲ್ಲರ ಮುಂದೆ ನನಗೆ ರೆಕಗ್ನೈಸ್ ಮಾಡ್ಬೇಕನ್ನೋದೊಂದು ಆ ತುಡಿತಾ ಇತ್ತು ತುಂಬಾ. ಯಾಕಂದ್ರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತವರು, ಅಪ್ಪ ಅನ್ನ ಕಸಿನ್ಸ್ ಆಗಿರ್ಬೋದು, ಅಮ್ಮನ ಕಡೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು, ಎಲ್ಲ ಸಿಟಿಯಲ್ಲಿರೋರು, ಎಲ್ಲ ತಿಳಿದಿದ್ದೀವಿ ಅನ್ನೋರಿರೋರಾಗ ನನ್ನ ತಂದೆ ತಾಯಿ ಎಲ್ಲೋ ಕಳ್ದೋಗ್ಬಿಡ್ತಾರ. ಅದ್ರ ಮಧ್ಯದಲ್ಲಿ ನನ್ನಿಂದನಾದ್ರೂ ಅವ್ರೆಲ್ಲ ಕಡೆ ಅವರನ್ನ ಅವ್ರು ತೋರಿಸ್ಕೋಬೇಕು ಅನ್ನೋ ಆಸೆ ಇತ್ತು ನನಗೆ. ಹಾಗಾಗಿ ಅವರು ಆ ಗ್ರಾಜುಯೇಷನ್ ಮುಗಿಸಿದಾಗ ಅವ್ರಿಗೂ ಕೂಡ ಆಸೆ ಇರತ್ತೆ, ನಾನು ಓದ್ಬೇಕಿತ್ತು ಅಥವಾ ನಾನು ಇಂಥ ಹುದ್ದೆ ತಗೋಬೇಕಿತ್ತು ಅಂತ. ಅವರ ಕನಸುಗಳನ್ನ ಆಸೆಗಳನ್ನ ನನ್ನ ಮುಖಾಂತರ ಬಿಟ್ರು, ಹರಿ ಬಿಟ್ರು. ನಾನು ಎಷ್ಟಾದ್ರೂ ಓದು, ಈಗಲೂ ಪಿ ಎಚ್ ಡಿ ಮಾಡ್ತೀನಿ ಅಂತ ಈಗಲೂ ನಾನು ರೆಡಿ ಆಗ್ತಾ ಇದ್ದೀನಿ ಪಿ ಎಚ್ ಡಿ ಎಕ್ಸಾಮ್ಸ್ಗೆ, ಅದಕ್ಕೂ ಕೂಡ ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಪಿ ಎಚ್ ಡಿ ಜಾಯಿನ್ ಆಗ್ತೀನಿ ನಾನು. ನನ್ನ ಒಂದು ಆಶೆ ಏನಿದೆ ಅಂದ್ರೆ, ನಾನು ನಾನೇ ಬೆಳೆದಿರುವಂತ ಮೆಡಿಸಿನಲ್ ಪ್ಲಾಂಟ್ ಅಲ್ಲಿ ನಾನು ಮೆಡಿಸನ್ ನ ಪ್ರಿಪೇರ್ ಮಾಡಿ ನನ್ನ ಆರೋಗ್ಯಾಕಾಂಕ್ಷಿಗಳಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಇವಾಗ ನಂದೇ ಊರಲ್ಲಿ ಅಂದ್ರೆ ಮಂಡಲ ಮನೆಯಲ್ಲೇ ಒಂದು ಆಯುರ್ವೇದಿಕ್ ಒಂದು ಸಣ್ಣ ಫಾರ್ಮ್ ತೆಗಿತಾ ಇದ್ದೀನಿ. ಅಂದ್ರೆ ಅಲ್ಲಿ ಈಗ
1: ಮರ,
0: ಹೌದು, ಎಲ್ಲಾ ತರ ಅಂತ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಬೆಳಿಬಹುದಾದಂತ ಎಲ್ಲಾ ಮೆಡಿಸಿನ್ ಪ್ಲಾಂಟ್ಸ್ ಒಂದ್ ಕಡೆ ಸಿಗ್ಬೇಕು, ಅಥವಾ ಅಲ್ಲಿ ಬೆಳೆಸಿ ಅದನ್ನೇ ನನ್ನ ಒಂದು ಫಾರ್ಮಸಿಯಲ್ಲಿ ಯುಟಿಲೈಸ್ ಮಾಡಿ ಮೆಡಿಸಿನ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೊಂದು ನನ್ನ ನಿಲುವು. ಹಾಗಾಗಿ ನಂದೇ ಜಾಗದಲ್ಲಿ ನಾನೀಗ ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ಸ್, ಈಗ ಅಮೃತ ಬಳ್ಳಿ ಆಗಿರ್ಬೋದು, ಅಲೋವೆರಾ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಬೇವು, ಇಂಥದ್ದ ಯಾವ್ದೆಲ್ಲ ಸುಲಭವಾಗಿ ಸಿಗ್ತಾ ಇದೆ ಮತ್ತೆ ಯಾವ್ದೆಲ್ಲ ಸಿಗ್ತಾ ಇಲ್ಲ ಅದನ್ನ ರಫ್ತು ಮಾಡಿ ಕೂಡ ನಾನು ಅದನ್ನ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಈ ವರ್ಷದಿಂದ ಶುರು ಮಾಡಿದ್ದೀನಿ. ಆ ಫಾರ್ಮ್ ಒಂದು ಬೆಳೆದು ನಿಂತ ಮೇಲೆ ನಂದೇ ಆದ ಒಂದು ಫಾರ್ಮಸಿ ತೆಗಿಬೇಕು ಅನ್ನೋದೊಂದು ನನ್ನ ನಿಲುವಿದೆ.
1: ಅಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ, ನೀವು ಮಾತಾಡುವಾಗ ತಂದೆ ತಾಯಿಗೆ ಅವ್ರು ಏನೇ ಗಳಿಸಿದ್ರು, ಅವ್ರು ಎಂಥದೇ ದೊಡ್ಡ ಹುದ್ದೆಯಲ್ಲಿದ್ರು, ಅವರ ಮಕ್ಕಳು ಬೆಳೆದು ನಿಲ್ಲೋದಿದೆಯಲ್ಲ, ಅವ್ರಿಗಿಂತನೂ ಅವ್ರ ಸಂತೋಷನ ನಿಮ್ಮಲ್ಲಿ ಕಾಣೋದು ಅಥವಾ ಮಕ್ಕಳಲ್ಲಿ ಕಾಣೋದು ಅವ್ರಿಗಿನ್ನ ತುಂಬಾ ಹೆಮ್ಮೆ.
0: ಹೌದು,
1: ಆ ಹೆಮ್ಮೆನ ತಂದ್ಕೊಟ್ಟಿದ್ದೀರಾ ನವೇಶ್ರೀ. ಒಳ್ಳೇದಾಗ್ಲಿ, ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳೋದಕ್ಕಿಂತ ವೈದ್ಯರನ್ನ ದೇವರಿಗೆ ಹೋಲಿಸ್ತಾರೆ. ಒಬ್ಬ ವ್ಯಕ್ತಿಗೆ ಬರೀ ಮಾತ್ರೆಗಳು ಕೆಲಸ ಮಾಡಲ್ಲ, ವೈದ್ಯರ ಪ್ರೀತಿ, ವೈದ್ಯರ ಬೆಂಬಲ, ವೈದ್ಯರು ನೀಡುವಂತಹ ತಿಳುವಳಿಕೆ ಇದು ಅತಿ ಹೆಚ್ಚು, ಅಂದ್ರೆ ಔಷಧಿಗಿಂತ ಹೆಚ್ಚು ಕೆಲಸ ಮಾಡುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಆ ತರದ ಒಂದು ಕರುಣೆಯನ್ನು ಇಟ್ಕೊಂಡು ಕೆಲಸ ಮಾಡುವಂತಹ ಡಾಕ್ಟರ್ ಆಗಿ ನೀವು ಬೆಳೀರಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಒಳ್ಳೇದಾಗ್ಲಿ, ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್. ಈ ಮುಖಾಂತರ ನನಗೆ ನನ್ನ ಒಂದು ಜರ್ನಿಯನ್ನ ಮಾತಾಡ್ಲಿಕ್ಕೆ ಅಥವಾ ನನ್ನ ಜರ್ನಿಯನ್ನ ಎಲ್ಲರಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮ್ಗೆ ತುಂಬಾ ಥ್ಯಾಂಕ್ ಯು ಮ್ಯಾಮ್.
2: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಇತ್ತೀಚೆಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದಿರುವ ಡಾಕ್ಟರ್ ನವ್ಯಶ್ರೀ ಎಂಎಸ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತ

ಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಹಾಸನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಜಲ್ಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಾಯಂ ಸಾಯಿದಿಯವರ ರಚನೆಯ ಗಜಲ್. ಹಾಡಿದ್ದಾರೆ ಕವಿತಾ ಪೌದ್ವಾಲ್ ಹಾಗೂ ಜಸ್ವಂತ್ ಸಿಂಗ್.

0: ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳಾ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಗಜಲ್ಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಮಖ್ದೂಮ್ ಅವರ ರಚನೆ, ಹಾಡಿದ್ದಾರೆ ಜಗಜಿತ್ ಸಿಂಗ್.

ಇದುವರೆಗೆ ಗಜಲ್ಗಳ ಕಾರ್ಯಕ್ರಮ ಮೂಡಿಬಂತು. ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. ಆಕಾಶವಾಣಿ ಹಾಸನ ಸಮಯ ಆಗತ್ತಲಿದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಂಧದ ಅರಮನೆ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಜಯಚಂದ್ರನ್.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅನುಪಮ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ಅಶ್ವಥ್ ವೈದಿ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಇನ್ನು ಮುಂದೆ ಕೇಳಿ ಬಂಗಾರದ ಜಿಂಕೆ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ದೊಡ್ಡರಂಗೇಗೌಡ ಅವರದ್ದು, ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಮಧುರಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜನ್ಮ ಜನ್ಮದ ಅನುಬಂಧ ಚಿತ್ರದ್ದು. ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಇಳಯರಾಜ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ.

ಮಧುರಗಾನ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಮಾರಿಯಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜನೆ ಶಂಕರ್ ಗಣೇಶ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ

0: ಸ್ಪರ್ಧೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ.
1: ಪ್ರತಿ ಭಾನುವಾರ ಸಂಜೆ 6:50
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೆನೂರು.

ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 10:30. ಇನ್ನು ಮುಂದೆ ಮುಂಬೈ ವಿವಿಧ ಭಾರತೀಯ ಕೇಂದ್ರದಿಂದ ಗೀತ್ ಕಥಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಹಾಸನ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:05. ನಮ್ಮ ನಿಲಯದ ನಾಳಿನ ಪ್ರಸಾರ ಕಾರ್ಯವನ್ನು 5:55 ಪ್ರಾರಂಭ ಮಾಡಲಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಜಿಕೆ ಶ್ಯಾಮ್ ಪ್ರಸಾದ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.